ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 19ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 9ನೇ ತಾರೀಕು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:52. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಏನು ಧನ್ಯಳು ಲಕುಮಿ, ಎಂಥ ಮಾನ್ಯಳು. ಕೆ ಆರ್ ರಾಘವೇಂದ್ರ ಆಚಾರ್ಯ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಸುಧಾ ನಾಗೇಶ್ ಅವರಿಂದ.
1: ನಮ್ಮ ಬದುಕು ಹುಟ್ಟು ಸಾವುಗಳ ನಡುವಿನ ಸಣ್ಣ ಪಯಣ. ಈ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿರುವುದೇ ನಮ್ಮ ಭಾಗ್ಯ. ಬದುಕು ಯಾವಾಗ ಅಂತ್ಯವಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ನಾವೆಷ್ಟು ಸಿರಿವಂತರಾಗಿದ್ದರೂ, ಶಕ್ತಿಶಾಲಿಗಳಾಗಿದ್ದರೂ ಈ ಭೂಮಿಯಿಂದ ಅಗಲುವಾಗ ಏನನ್ನೂ ಕೊಂಡೊಯ್ಯಲಾಗುವುದಿಲ್ಲ. ಮುಂಜಾನೆ ಅರಳುವ ಹೂಗಳು ಸಂಜೆಯಾಗುತ್ತಿದ್ದಂತೆಯೇ ಹೇಗೆ ಬಾಡಿ ಹೋಗುತ್ತವೆಯೋ ಹಾಗೆಯೇ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯು ನಾಶವಾಗಬೇಕೆನ್ನುವುದು ಪ್ರಕೃತಿಯ ನಿಯಮ. ಹಾಗಾಗಿ ಇರುವಷ್ಟು ದಿನ ನೆಮ್ಮದಿಯಿಂದ ಬದುಕುವುದೇ ಒಳ್ಳೆಯದು. ಅಹಂಕಾರದಿಂದ, ಗರ್ವದಿಂದ ಏನನ್ನೂ ಸಾಧಿಸಲಾಗುವುದಿಲ್ಲ. ಗ್ರೀಸ್ ದೇಶದ ದೊರೆ ಅಲೆಕ್ಸಾಂಡರ್ ಇಡೀ ವಿಶ್ವವನ್ನು ಗೆಲ್ಲುವ ಕನಸು ಕಂಡಿದ್ದ. ಗ್ರೀಸ್ನಿಂದ ಈಜಿಪ್ಟಿನವರೆಗೂ, ಭಾರತದಲ್ಲಿ ಪಂಜಾಬಿನವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಪೂರ್ವ ಪಶ್ಚಿಮ ರಾಷ್ಟ್ರಗಳ ಸಂಪರ್ಕ ಬೆಳೆಸಿದ. ತನ್ನ ಹೆಸರಿನಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ನಗರವನ್ನು ನಿರ್ಮಿಸಿದ. ಅಪಾರ ಸಂಪತ್ತನ್ನು ಗಳಿಸಿದ. ಜಗತ್ತನ್ನು ಗೆದ್ದೆ ಎಂದು ಸಂತಸದಿಂದ ಬೀಗಿದ. ಸೈನಿಕರೊಂದಿಗೆ ತನ್ನ ದೇಶಕ್ಕೆ ಹಿಂದಿರುಗುವಾಗ ಮರುಭೂಮಿ ದಾಟಬೇಕಾಯಿತು. ಅಲ್ಲಿ ಬಾಯಾರಿದವನಿಗೆ ಒಂದು ತೊಟ್ಟು ನೀರೂ ಸಿಗಲಿಲ್ಲ. ಕೊನೆಗೆ ಮಾರ್ಗದಲ್ಲೇ ಆತ ಸಾವನ್ನಪ್ಪಿದ. ಆದರೆ ಸಾಯುವ ಮುನ್ನ ಮರಣ ಕಾಲದಲ್ಲಿ ತನ್ನ ಎರಡೂ ಕೈಗಳೂ ಶವದ ಪೆಟ್ಟಿಗೆಯಿಂದ ಹೊರಗೆ ತೂಗಾಡುತ್ತಿರಬೇಕೆಂದು ಸೇನಾಧಿಪತಿಗಳಲ್ಲಿ ತಿಳಿಸಿದ. ನಾನು ಈ ಜಗತ್ತಿಗೆ ಬರಿಗೈಯಲ್ಲಿ ಬಂದಿದ್ದೇನೆ ಮತ್ತು ನಾನು ಈ ಲೋಕದಿಂದ ಬರಿಗೈಯಲ್ಲೇ ಹೋಗುತ್ತಿದ್ದೇನೆ ಎಂದು ಜನರು ತಿಳಿದುಕೊಳ್ಳಬೇಕು ಎಂಬ ಸಂದೇಶ ನೀಡಿ ಕಣ್ಣು ಮುಚ್ಚಿದ. ನಶ್ವರತೆಗೆ ಇನ್ನೊಂದು ನಿದರ್ಶನ ಓಜಿ ಮಾಂಡಿಯಾಸ್. ಪ್ರಾಚೀನ ಈಜಿಪ್ಟನ್ನು ಓಜಿ ಮಾಂಡಿಯಾಸ್ ಎಂಬ ಶಕ್ತಿಶಾಲಿ ಫೆರೋ ಆಳುತ್ತಿದ್ದ. ಇವನ ಬಗ್ಗೆ ಆಂಗ್ಲ ಕವಿ ಪಿ ಬಿ ಶೆಲ್ಲಿ ಅದ್ಭುತವಾದ ಕವಿತೆಯೊಂದನ್ನು ರಚಿಸಿದ್ದಾನೆ. ಅಹಂಕಾರ, ದರ್ಪ, ಪ್ರತಿಷ್ಠೆಯ ಹುಚ್ಚು ಬಯಕೆಯನ್ನು ಹೊಂದಿದ್ದ ಈ ರಾಜ ಜೀವಂತವಿರುವಾಗಲೇ ತನ್ನ ಅತ್ಯುನ್ನತ ಪ್ರತಿಮೆಯನ್ನು ನಿರ್ಮಿಸಿದ. ಅದರ ಪೀಠದಲ್ಲಿ ನನ್ನ ಹೆಸರು ಓಜಿ ಮಾಂಡಿಯಾಸ್, ನಾನು ರಾಜರ ರಾಜ, ನನ್ನ ಸಾಧನೆಯನ್ನು ನೋಡಿ, ಅದೆಷ್ಟು ಭಯಂಕರ ಎಂದು ಬರೆಯಿಸಿದ. ಅಂದರೆ ಇಂತಹ ಸಾಹಸ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಜಂಭದಿಂದ, ಅಹಂಕಾರದಿಂದ ಬರೆಯಿಸಿದ ಸಾಲುಗಳಿವು. ಕಾಲ ಕಳೆದಂತೆ ಮರಳುಗಾಡಿನ ಗಾಳಿ, ಮಳೆ, ಬಿಸಿಲಿನ ಹೊಡೆತಕ್ಕೆ ಸಿಕ್ಕಿ ಆ ಪ್ರತಿಮೆ ಶಿಥಿಲಗೊಂಡಿತು. ಪ್ರತಿಮೆಯ ತಲೆ ಉರುಳಿಬಿತ್ತು. ಬಲಿಷ್ಠ ಕಾಲುಗಳು ಮುರಿದು ಬಿದ್ದು ಅದರ ಅರ್ಧ ದೇಹವು ಮರಳಿನ ರಾಶಿಯಲ್ಲಿ ಹೂತು ಹೋಯಿತು. ಈಗ ಅಲ್ಲಿ ಉಳಿದಿರುವ ಓಜಿ ಮಾಂಡಿಯಾಸನ ಪ್ರತಿಮೆಯ ಪೀಠದ ಬರಹ ನನ್ನ ಸಾಧನೆಯನ್ನು ನೋಡಿ, ನಿಟ್ಟಿಸಿರು ಬಿಡಿ, ಅದೆಷ್ಟು ಭಯಂಕರ ಎನ್ನುವುದು ಬೇರೆಯೇ ಅರ್ಥವನ್ನು ಧ್ವನಿಸುತ್ತದೆ. ನಾನು ನನ್ನದೆಂದು ಸೊಕ್ಕಿದವರ ಸ್ಥಿತಿ ಕೊನೆಗೆ ಹೀಗೆಯೇ ಆಗುತ್ತದೆ ಎಂದೇ ಆತ ಬರೆಸಿದಂತೆ ಭಾಸವಾಗುತ್ತದೆ. ಮರಳಿನಲ್ಲಿ ಅರ್ಧ ಭಾಗ ಹೂತು ಹೋಗಿರುವ ಪ್ರತಿಮೆಯ ಬಲಿಷ್ಠ ಕಾಲುಗಳು ರಾಜನ ಅಹಂಕಾರವನ್ನು ಅಣಕಿಸುವಂತಿದೆ. ಬದುಕಿನ ನಶ್ವರತೆಯನ್ನು ಅರ್ಥ ಮಾಡಿಕೊಳ್ಳದ ಇನ್ನೊಬ್ಬ ಸರ್ವಾಧಿಕಾರಿ ನೆನಪಾಗುತ್ತಿದ್ದಾನೆ. ಆತನೇ ಅಡಾಲ್ಫ್ ಹಿಟ್ಲರ್. ಆತ ಜರ್ಮನ್ ಜನಾಂಗವೇ ಶ್ರೇಷ್ಠ ಎಂದು ಬೀಗಿದವ. ನಾಜಿ ಪಕ್ಷವನ್ನು ಕಟ್ಟಿ 6 ಮಿಲಿಯನ್ ಯಹೂದಿಗಳನ್ನು ಹತ್ಯೆ ಮಾಡಿದವ. 1939 ಪೋಲೆಂಡ್ ಮೇಲೆ ದಾಳಿ ಮಾಡಿ 2ನೇ ವಿಶ್ವ ಸಮರಕ್ಕೆ ಮುನ್ನುಡಿ ಬರೆದವ. ಮಿತ್ರ ರಾಷ್ಟ್ರಗಳು ಸುತ್ತುವರಿದಾಗ ಅಹಂಕಾರ, ದರ್ಪ ಎಲ್ಲವೂ ನಶ್ವರವೆಂದು ಅರಿವಾಗಿ ಹಿಟ್ಲರ್ ತನ್ನ ತಲೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ಇತಿಹಾಸದ ಈ ಎಲ್ಲ ನಿದರ್ಶನಗಳು ನಮಗೆ ನಶ್ವರತೆಯ ಪಾಠವನ್ನು ಕಲಿಸುತ್ತದೆ.
0: ಇದುವರೆಗೆ ಸುಧಾ ನಾಗೇಶ್ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ. 6:50 ರೈತರಿಗೆ ಸಲಹೆ, 7:15 ಜಂಡು ಆಯುರ್ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ, ಚರ್ಮದ ಫಂಗಲ್ ಸೋಂಕು ಈ ಕುರಿತು ಡಾಕ್ಟರ್ ಚೈತ್ರ ಹೆಬ್ಬಾರ್ ಎಸ್ಡಿಎಂ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ ಉಡುಪಿ ಅವರೊಂದಿಗೆ ಸಂದರ್ಶನ. 7:45 ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು.

9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ. ಶ್ರೋತೃಗಳ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೀರ್ತನ್ ಹೊಳ್ಳ ಅವರ ಗಾಯನದಲ್ಲಿ ರಾಗ್ ಲಲಿತ್ ಕೇಳುವಿರಿ. 12:05 ವನಿತಾ ವಿಹಾರ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ, ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ಸದಸ್ಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಬಳಿಕ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರ ಜೊತೆ ಮಾತುಕತೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪಿಎಂ ಕಲಾ ಉತ್ಸವ ಯೋಜನೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಹಾಸಣಗಿ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಅನೂಪ್ ಜಲೋಟ ಹಾಡಿರುವ ಗಝಲ್ಗಳು.

ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ, ಗುರುಗಳು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಮತ್ತು ಮೇಘನ. 5:45ಕ್ಕೆ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಸರಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ, ಈ ಕುರಿತು ಕೆವಿಕೆ ಇದರ ಮುಖ್ಯಸ್ಥರಾಗಿರುವ ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಬಳಿಕ ಗೇರು ಹಣ್ಣಿನ ಮೌಲ್ಯವರ್ಧನೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ವೀಣಾ ಜಿಎಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸ್ನೇಹ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಚಿತ್ರಗೀತೆಗಳು, 8:00ಗೆ ಯುವವಾಣಿ, 8:30ಕ್ಕೆ ಕಾವ್ಯಧಾರೆ, ಸುಮಂಗಲ ಕೃಷ್ಣಾಪುರ ಇವರಿಂದ ಸ್ವರಚಿತ ಕವನ ವಾಚನ.

ಇಂದು ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 100.3 ಆಕಾಶವಾಣಿ ಟೆಲಿಕ್ವಿಸ್ ಸಂಚಿಕೆ 4, ಕ್ವಿಜ್ ಮಾಸ್ಟರ್ ಡಾಕ್ಟರ್

ವಿಶ್ವಾಸ್ ಪೈ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30 ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಆರ್ಥಿಕ ವಿಕಾಸ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: ಇದುವರೆಗೆ ಕಸ್ತೂರಿ ಶಂಕರ್ ಅವರು ಹಾಡಿರುವ ಶಿಶುನಾಳ್ ಶರೀಫರ ತತ್ವಪದ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಟಿಸಂಗೆ ಆಯುರ್ವೇದ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಶ್ರವ್ಯ.
1: ನಮ್ಮ ಗಟ್ ಮೈಕ್ರೋಬಿಯಮ್ ಅಂದರೆ ನಾವು ನಮ್ಮ ಹೊಟ್ಟೆಯಲ್ಲಿರುವ ಏನು ಜೀವಾಣುಗಳು ಇರ್ತವೋ ಅದರಿಂದನೇ ನಮಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ಬ್ರೈನಿಗೆ ಬೇಕಾದಂಥ ಕೆಮಿಕಲ್ಸ್, ಡೋಪಮಿನ್, ಸೆರಟೋನಿನ್, ಗಾಬಾ ಇರ್ಬೋದು, ಆಕ್ಸಿಟೋಸಿನ್, ಎಲ್ಲ ಹಾರ್ಮೋನ್ ನ್ಯೂರೋ ಕೆಮಿಕಲ್ಸ್ ಏನಿದೆ ಅದೆಲ್ಲ ನಮ್ಮ ಹೊಟ್ಟೆಯಿಂದನೇ ಮ್ಯಾಕ್ಸಿಮಮ್ ಉತ್ಪಾದನೆ ಆಗೋದು. ಸೊ ಅದರ ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಆಗೋದು ನಾವು ತಿನ್ನುವ ಫುಡ್ಡಿಂದ. ಸೊ ಮಗುವಿಗೆ ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಫುಡ್ ನಾವು ಪ್ಲಾನ್ ಮಾಡದೇ ಇದ್ದಾಗ, ಮಗುವಿನಲ್ಲಿ ಸರಿಯಾಗಿ ಪಚನ ಆಗದೇ ಇದ್ದಾಗ ಇದರಲ್ಲೆಲ್ಲ ಇಂಬ್ಯಾಲೆನ್ಸಸ್ ಕಂಡು ನಿಮಗೆ ಸೇಮ್ ಅದರದ್ದೇ ಫೀಚರ್ಸ್ ಮಗುವಿದ್ದು ಬಿಹೇವಿಯರ್ಸಲ್ಲಿ ಕೂಡ ಕಾಣಲಿಕ್ಕೆ ಶುರು ಆಗುತ್ತೆ. ಸೊ ಆಯುರ್ವೇದ ಪ್ರಕಾರ ಏನಂತ ಹೇಳಿದರೆ, ನಾವು ಅಗ್ನಿಗೆ ಅಥವಾ ಹೊಟ್ಟೆಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಷ್ಟು ನಿಮಗೆ ಓವರ್ಆಲ್ ಬ್ರೈನ್ ಡೆವಲಪ್ಮೆಂಟಲ್ ಅಂದರೆ ಈಗ ಬ್ರೈನ್ ರಿಲೇಟೆಡ್ ಏನೆಲ್ಲ ಬಿಹೇವಿಯರ್ಸ್ ಇದೆ ಅದಕ್ಕೂ ಪರಿಹಾರ ಸಿಗ್ತಾ ಹೋಗುತ್ತೆ. ಈಗ ಯಾವುದೆಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಇಂಬ್ಯಾಲೆನ್ಸಸ್ ಇದೆ ಅದನ್ನೆಲ್ಲ ನಾವು ಗಟ್ ಹೆಲ್ತನ್ನು ಫೋಕಸ್ ಮಾಡಿ ಅಥವಾ ಜಾಠರಾಗ್ನಿಯನ್ನು ಫೋಕಸ್ ಮಾಡಿ ಟ್ರೀಟ್ ಮಾಡಿದಷ್ಟು. ಯಾಕಂದರೆ ಈ ಮಕ್ಕಳಲ್ಲಿ ಹೆಚ್ಚಿಗೆ ನೀವು ಈಗ ಬಿಹೇವಿಯರ್ ಸಿಂಪ್ಟಮ್ಸ್ ಬಿಟ್ಟು ಬೇರೆ ನೋಡಿದಾಗ ಈ ಮಗುವಿನಲ್ಲಿ ಹಸಿವೆ ಇರುವುದಿಲ್ಲ ಅಥವಾ ವೆರಿ ರಿಸ್ಟ್ರಿಕ್ಟೆಡ್ ಫುಡ್ ತಿಂತಾ ಇರ್ತವೆ, ಅಂದರೆ ಕೆಲವು ಪದಾರ್ಥಗಳನ್ನು ಮಾತ್ರ ತಿಂತಾ ಇರ್ತವೆ, ಬರೀ ಒಂದು ಎರಡು ವೆರೈಟಿ ಆಫ್ ಫ್ರೂಟ್, ಒಂದೆರಡು ವೆಜಿಟೇಬಲ್ ಅಥವಾ ರೈಸ್ ಮಾತ್ರ, ಸೊ ಎಲ್ಲ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇರುವುದಿಲ್ಲ. ಸೊ ಇದರಿಂದಾಗಿ ಏನಾಗ್ತದೆ ಅಂದರೆ ಮಗುವಿಗೆ ಜೀರ್ಣಶಕ್ತಿ ಸರಿ ಇರುವುದಿಲ್ಲ, ಮಗುವಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಅಥವಾ ಮೋಷನ್ ತುಂಬ ಲೂಸ್ ಆಗಿ ಸುಮಾರು ಸರ್ತಿ ಹೋಗೋದು ಈ ಥರ ಸಮಸ್ಯೆ ಇರುತ್ತೆ, ಮಗುವಿಗೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಮಗುವಿಗೆ ಬಾಯಿ ಹುಳುಕು, ಬಾಯಲ್ಲಿ ವಾಸನೆ ಬರೋದು, ಕೆಟ್ಟ ವಾಸನೆ ಬರೋದು, ಸೊ ಈ ಥರದ ಎಲ್ಲ ಜೀರ್ಣಾಂಗ ಸಮಸ್ಯೆಗಳು ಕೂಡ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಆಯುರ್ವೇದದ ಪ್ರಕಾರ ನಾವು ಈ ಜೀರ್ಣಾಂಗದ ಸಮಸ್ಯೆಯನ್ನೆಲ್ಲ ಸರಿ ಮಾಡಿದಷ್ಟು ನಿಮಗೆ ಮೆದುಳಿನ ವಿಕಸನ, ಈಗ ನಾನೀಗ ಆಟಿಸಮ್ ಸ್ಪೆಕ್ಟ್ರಮ್ ಏನು ಹೇಳಿದ್ದೇನೆ, ಸೊ ಅದರಲ್ಲಿ ಕೂಡ ನಿಮಗೆ ಇಂಪ್ರೂವ್ಮೆಂಟ್ಸ್ ಕಾಣಲಿಕ್ಕೆ ಶುರು ಆಗ್ತದೆ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳಿದ ಕೂಡಲೇ ನಿಮಗೆ ಇದಕ್ಕೆ 100% ಕ್ಯೂರ್ ಅಂತ ಎಲ್ಲಿಯೂ ಇಲ್ಲ. ಈಗ ಮಾಡರ್ನ್ ಸೈನ್ಸ್ ಅಲೋಪತಿಕ್ ಸೈನ್ಸ್ ಅಲ್ಲಿ ಹೇಳೋ ಪ್ರಕಾರ ಕೂಡ ಅವರ ಟ್ರೀಟ್ಮೆಂಟ್ ಈಸ್ ಮೇನ್ಲಿ ಥೆರಪೀಸ್, ಈಗ ಸ್ಪೀಚ್ ಥೆರಪಿ ಇರ್ಬೋದು, ಬಿಹೇವಿಯರಲ್ ಥೆರಪೀಸ್ ಇರ್ಬೋದು, ABA ಥೆರಪಿ, ಸೊ ಬೇರೆ ಬೇರೆ ತರದ ಥೆರಪೀಸ್ ಕೊಟ್ಟು ಮಗುವನ್ನು ಈ ಚಾಲೆಂಜಸ್ ಇಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಯುರ್ವೇದದಲ್ಲಿ ಕೂಡ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಈ ಜೀರ್ಣಾಂಗ ಸಮಸ್ಯೆಯನ್ನು ಸರಿ ಮಾಡಿಸಿ ಮಗುವಿನ ಬ್ರೈನ್ ರಿಲೇಟೆಡ್ ಈಗ ನಾವು ಬಿಹೇವಿಯರಲ್ ಸಿಂಪ್ಟಮ್ಸ್ ಏನಿದೆ ಅದನ್ನು ಕೂಡ ವಾಸಿ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೇವೆ. ಬಟ್ 100% ಕ್ಯೂರ್ ಅಂತ ಈ ತರದ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ಗಳಿಗೆ ಯಾವಾಗಲೂ ಇರುವುದಿಲ್ಲ. ಬಟ್ ಮೈನ್ ಉದ್ದೇಶ ಟ್ರೀಟ್ಮೆಂಟ್ ಇದೆಯಂತ ಹೇಳಿದ್ರೆ ಆ ಮಗುವಿಗೆ ದೈನಂದಿನ ಚಟುವಟಿಕೆಗಳಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿ ಇರದೆ ಅದರಷ್ಟಕ್ಕೆ ಎಲ್ಲಾ ಕೆಲಸಗಳನ್ನು ಮಾಡುವ ಹಾಗೆ ಆಗುವಷ್ಟು ನಾವು ಪ್ರಯತ್ನ ಪಡಬಹುದು.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ.

0: ಇಂದಿನ ವಿಷಯ ಆಟಿಸಂಗೆ ಆಯುರ್ವೇದ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಶವ್ಯ.
1: ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.

0: ಕೇಳುಗರೆ, ಇಂದು ಬೆಳಗ್ಗೆ 7:15 ಜಂಡು ಆಯುರ್ಸಿಂಚನ ಕಾರ್ಯಕ್ರಮದಲ್ಲಿ ಚರ್ಮದ ಫಂಗಲ್ ಸೋಂಕು ಈ ಕುರಿತು ಡಾಕ್ಟರ್ ಚೈತ್ರ ಹೆಬ್ಬಾರ್, ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಇದೀಗ ಕೇಳಿ ರೈತರಿಗೆ ಸಲಹೆ.
1: ಸಸ್ಯದ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಅದನ್ನು ಕೀಟ ಮತ್ತು ರೋಗಗಳ ಬಾಧೆಯಿಂದ ರಕ್ಷಿಸಲು ಸಾವಯವ ಪದ್ಧತಿಯಲ್ಲಿ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸುತ್ತೇವೆ. ಕೆಲವೊಂದು ಸನ್ನಿವೇಶಗಳಲ್ಲಿ ಕೀಟ ಮತ್ತು ರೋಗಗಳ ಹಾನಿಯು ಗಣನೀಯ ಪ್ರಮಾಣದ ಆರ್ಥಿಕ ನಷ್ಟವನ್ನು ಉಂಟುಮಾಡುವ ಮಟ್ಟವನ್ನು ತಲುಪುತ್ತದೆ. ಆಗ ಸ್ವಾಭಾವಿಕ ಕೀಟಗಳನ್ನು ಮತ್ತು ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಕೆ ಮಾಡಿ ನೇರ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದು ಸರಿಯಾದ ಕ್ರಮವಾಗಿದೆ. ಕೆಲವು ಸಸ್ಯಗಳು ಕೀಟಗಳಿಗೆ ವಿಷಕಾರಿಯಾಗುವ ಅಂಶವನ್ನು ಹೊಂದಿರುತ್ತವೆ. ಸಸ್ಯಗಳಿಂದ ವಿಷಕಾರಿ ಅಂಶವನ್ನು ತೆಗೆದು ಸೋಂಕು ಇರುವ ಬೆಳೆಗೆ ಬಳಕೆ ಮಾಡಿದಾಗ ಈ ಅಂಶಗಳನ್ನು ಸಸ್ಯಜನ್ಯ ಕೀಟನಾಶಕಗಳು ಎಂದು ಕರೆಯುತ್ತೇವೆ. ಸಸ್ಯಗಳಿಂದ ತೆಗೆದ ಸಾರವು ಕೀಟಗಳ ಹತೋಟಿಯಲ್ಲಿ ಬಳಕೆ ಮಾಡುವುದು ಹಿಂದಿನಿಂದಲೂ ಕೂಡ ಬಂದಂತಹ ಪದ್ಧತಿ. ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಸಸ್ಯಜನ್ಯ ಕೀಟನಾಶಕಗಳೆಂದರೆ ಬೇವು, ಹೊಗೆಸೊಪ್ಪು, ಹೊಂಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಅರಿಶಿನದ ಗೆಡ್ಡೆ, ತುಳಸಿ, ಸೀತಾಫಲ, ಪಪ್ಪಾಯಿ ಎಲೆ ಇತ್ಯಾದಿ. 4% ಬೇವಿನ ಬೀಜದ ಕಷಾಯ ಬಳಕೆಯ ಬಗ್ಗೆ ಹೇಳುವುದಾದರೆ, 4 kg ಕವಚರಹಿತ ಬೀಜಗಳನ್ನು ಚೆನ್ನಾಗಿ ರುಬ್ಬಿ ಪುಡಿ ಮಾಡಬೇಕು. ಇದನ್ನು 20 L ನೀರಿನಲ್ಲಿ 12 ಗಂಟೆಗಳ ಕಾಲ ನೆನೆಸಿ ತೆಳುವಾದ ಬಟ್ಟೆಯಲ್ಲಿ ಶೋಧಿಸಬೇಕು. ಇದಕ್ಕೆ 100 ml ದ್ರಾವಣದ ಸೋಪು ಮತ್ತು 76 L ನೀರನ್ನು ಸೇರಿಸಿ ಬೆಳೆಯ ಮೇಲೆ ಸಿಂಪಡಿಸಬೇಕು. ಇದರಿಂದ ಜಿಗಿಹುಳು, ಕಾಯಿ ಕೊರಕ, ಹೇನು, ಎಲೆ ಸುರುಳಿ ಹುಳು, ಮಿಡಿತೆ, ಕಂಬಳಿ ಹುಳು, ಕತ್ತರಿಸುವ ದುಂಬಿ ಮುಂತಾದವುಗಳನ್ನು ನಾವು ಹತೋಟಿ ಮಾಡಬಹುದು. 2% ಬೇವಿನ ಎಣ್ಣೆಯ ತಿಳಿ ಹಾಲಿನ ಬಳಕೆ. ಇದರಲ್ಲಿ 2 L ಬೇವಿನ ಎಣ್ಣೆಗೆ 500 ml ದ್ರಾವಣ ರೂಪದ ಸೋಪನ್ನು ಸೇರಿಸಿ ಚೆನ್ನಾಗಿ ಕಲಸಬೇಕು. ಇದಕ್ಕೆ 97.5 L ನೀರು ಸೇರಿಸಿ ಸಿಂಪಡಿಸಬೇಕು. ಇದರಿಂದ ಹಸಿರು ಜಿಗಿಹುಳು, ಕಂದು ಜಿಗಿಹುಳು, ಹೇನು, ನುಸಿ, ಬಿಳಿನೊಣ, ಮಿಡತೆ, ಕಾಂಡಕೊರಕ, ಬೂದಿ ರೋಗ, ಹಳದಿ ನಂಜು ರೋಗ ಮುಂತಾದವುಗಳ ಹತೋಟಿಗೆ ಇದನ್ನು ನಾವು ಉಪಯೋಗ ಮಾಡಬಹುದು. 15 kg ಭತ್ತದ ಹೊಟ್ಟನ್ನು 3 L ಸೀಮೆಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಬೆಳಗಿನ ಸಮಯದಲ್ಲಿ ಬೆಳೆಯ ಮೇಲೆ ಎರಚಿದಲ್ಲಿ ಭತ್ತದ ಕಾಂಡ ಕೊರಕವನ್ನು ಹತೋಟಿ ಮಾಡಬಹುದು. 4% ಬೆಳ್ಳುಳ್ಳಿ ಎಣ್ಣೆಯನ್ನು ಸಿಂಪಡಿಸಿ ಬೆಂಡೆಕಾಯಿಯ ಕೊರಕವನ್ನು ಹತೋಟಿ ಮಾಡಬಹುದು. ಶುಂಠಿ ಕಷಾಯದ ಬಳಕೆ. ಇದು 2 kg ಶುಂಠಿಯನ್ನು ರುಬ್ಬಿ 10 L ನೀರಿನಲ್ಲಿ ಸೇರಿಸಿ ತೆಳುವಾದ ಬಟ್ಟೆ ಬಳಸಿ ಶೋಧಿಸಬೇಕು. ಇದಕ್ಕೆ 88 L ನೀರು ಸೇರಿಸಿ ಬೆಳೆಯ ಮೇಲೆ ಸಿಂಪಡಿಸಿ ಜಿಗಿಹುಳುಗಳನ್ನು ಹತೋಟಿ ಮಾಡಬಹುದು. ತುಳಸಿ ಎಲೆಯ ಕಷಾಯ. 2 kg ತುಳಸಿ ಎಲೆಯನ್ನು 10 L ನೀರಿನಲ್ಲಿ 1 ರಾತ್ರಿ ನೆನೆಸಿ ಮಾರನೇ ದಿನ ಚೆನ್ನಾಗಿ ರುಬ್ಬಿ ತೆಳುವಾದ ಬಟ್ಟೆಯಲ್ಲಿ ಶೋಧಿಸಿ ಇದಕ್ಕೆ 88 L ನೀರನ್ನು ಸುರಿಸಿ ಬೆಳೆಯ ಮೇಲೆ ಸಿಂಪಡಿಸಿದಲ್ಲಿ ಎಲೆ ತಿನ್ನುವ ಹುಳು, ಕೆಂಪು ನುಸಿ, ಹಣ್ಣಿನ ನೊಣ, ಬೂದಿ ರೋಗವನ್ನು ಹತೋಟಿ ಮಾಡಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇಂದು 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಸರಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ ಈ ಕುರಿತು ಕೆವಿಕೆ ಇದರ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಬಳಿಕ ಗೇರು ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾ

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ. ದೆಹಲಿ ಕೇಂದ್ರದ ಸಹ

ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 FM ಟೆಲಿಕ್ವಿಸ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 11:30 12:30

ಕೇಳಿದರೆ ಇಂದು ಬೆಳಗ್ಗೆ 7:15 ಜಂಡು ಆಯುರ್ಸಿಂಚನ ಕಾರ್ಯಕ್ರಮದಲ್ಲಿ ಚರ್ಮದ ಫಂಗಲ್ ಸೋಂಕು ಈ ಕುರಿತು ಡಾಕ್ಟರ್ ಚೈತ್ರಾ ಹೆಬ್ಬಾರ್ ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ಈಗ ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ

0: ಮೂರರಷ್ಟು ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಯಿ ಛೋಟಿ ಮೋಟಿ ಬಾತ್ ನಹೀ ಹೈ, ಐತಿಹಾಸಿಕ ಮೈ ಪಲ್ ಸಮಝ್ತಾ ಹೂಂ ಕಿ ಇತನೆ ವರ್ಷೋ ಸೆ ಸಂಚಾರ ಕಾ ಜೋ ಕಿ ರೀಡ್ ಜೋ ಹೈ ಉಸೆ ಸಂಭಾಲ್ ಕರ್ ರಖಾ ಹೈ ಔರ್ ಜಿತ್ನೆ ಸಭಿ ಕರ್ಮಿಯೋ ನೆ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ, ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹೀ ಹೈ. ತೋ ಮೈ ಸಭಿ ಕೋ ಹೃದಯ ಸೆ ಇಸ್ಕೆ ಲಿಯೆ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೆ ಶುಭಕಾಮನಾಯೆ ದೇತಾ ಹೂಂ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಅರಣ್ಯೀಕರಣ.

0: ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ. ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಜಂಡು ಆಯುಷ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗದ ಹೊರ ಹಾಗೂ ಒಳರೋಗ್ಯ ವಿಭಾಗದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಗರ್ಭಿಣಿಯರ ಎಲ್ಲಾ ತ್ರೈಮಾಸದ ವಿಶೇಷ ಆರೈಕೆ, ಅವರಲ್ಲಿ ಕಂಡುಬರುವ ಸಾಮಾನ್ಯ ತೊಂದರೆಗಳ ಚಿಕಿತ್ಸೆ, ಸುಲಭ ಹೆರಿಗೆಯ ಚಿಕಿತ್ಸೆಗಳು ಲಭ್ಯವಿದೆ. ಹಾಗೆಯೇ ಹೆರಿಗೆಯ ನಂತರ ಬಾಣಂತಿ ಆರೈಕೆ, ತೈಲ ಅಭ್ಯಂಗ, ಕಷಾಯ ಸ್ನಾನ, ಯೋನಿ ಧೂಪನ, ಬಾಣಂತಿ ಪಥ್ಯ ಹಾಗೂ ಮಾನಸಿಕ ತೊಂದರೆಗಳಿಗೆ ಬೇಕಾಗುವ ಸಲಹೆಯ ಸೌಲಭ್ಯವೂ ಕೂಡ ಸಿಗುತ್ತದೆ.
1: ಇಂದಿನ ಜಂಡು ಆಯುಷ್ ಸಿಂಚನ ಕಾರ್ಯಕ್ರಮದಲ್ಲಿ ಚರ್ಮದ ಶಿಲೀಂಧ್ರ ಸೋಂಕುಗಳು, ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಕುತ್ಪಾಡಿಯಲ್ಲಿನ ಅಗತ ತಂತ್ರ ಹಾಗೂ ಚರ್ಮರೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಚೈತ್ರಾ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಆಕಾಶವಾಣಿ ಮಂಗಳೂರು ಕೇಂದ್ರದ ಕೇಳುಗರಿಗೆ ನಮಸ್ಕಾರ. ಜಂಡು ಆಯುರ್ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಜಂಡು ಆಯುರ್ಸಿಂಚನ ಕಾರ್ಯಕ್ರಮದಲ್ಲಿ ವಿಷಯ ಚರ್ಮದ ಶಿಲೀಂಧ್ರ ಸೋಂಕುಗಳು. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಡಾಕ್ಟರ್ ಚೈತ್ರಾ ಹೆಬ್ಬಾರ್, ಪ್ರಾಧ್ಯಾಪಕರು ಮತ್ತು ವಿಭಾಗ ಮುಖ್ಯಸ್ಥರು, ಅಗದ ತಂತ್ರ ಹಾಗೂ ಚರ್ಮರೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉಡುಪಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ಧನ್ಯವಾದಗಳು.
3: ಡಾಕ್ಟರ್, ಶಿಲೀಂಧ್ರ ಎಂದ್ರೆ ಏನು? ಇದು ನಮ್ಮ ದೇಹದಲ್ಲಿ ಯಾವಾಗ ಕಾಣಿಸಿಕೊಳ್ತದೆ ಹೇಳುವ ಬಗ್ಗೆ ನಾವು ನಮ್ಮ ಇಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಶಿಲೀಂಧ್ರ ಅನ್ನುವುದರ ಬಗ್ಗೆ ಏನು ಒಂದು ಮಾಹಿತಿಯನ್ನು ನೀವು ಕೊಡಲಿಚ್ಛಿಸ್ತೀರಿ?
4: ಶಿಲೀಂಧ್ರಗಳು ಸಸ್ಯಗಳು ಅಥವಾ ಪ್ರಾಣಿಗಳಿಂದ ಪ್ರತ್ಯೇಕವಾಗಿ ವರ್ಗೀಸಲ್ಪಟ್ಟಿರುವಂತಹ ಸೂಕ್ಷ್ಮಾಣು ಜೀವಿಗಳಾಗಿರುತ್ತವೆ. ನಿಮಗೆ ಗೊತ್ತಿರುವ ಹಾಗೆ ಅದು ಸ್ಪೋರ್ಸ್ ಅಥವಾ ಬೀಜಕಗಳಿಂದ ಪ್ರಸಾರವಾಗಿರುವಂಥದ್ದು. ಗಾಳಿಯಲ್ಲೂ ಪ್ರಸಾರ ಆಗಬಹುದು, ಅಥವಾ ನಮ್ಮ ದೇಹದ ಫ್ಲೂಯಿಡ್ ಅಂತ ಹೇಳ್ತೇವಲ್ಲ, ನೀರಿನ ಅಂಶ, ಅಂದರೆ ಮುಖದಿಂದ ಬರುವಂಥದ್ದು ಅಥವಾ ಬಾಯಿಂದ ಬರುವಂಥದ್ದು, ಈ ಥರ ಯಾವ ತೇವಾಂಶಗಳಿರುತ್ತೆ ಅದರಿಂದ ಕೂಡ ಬೇರೆ ಜನರಿಗೆ ಅದು ತಲುಪಿ ಅದು ಹರಡಬಹುದು. ಹಾಗಾಗಿ ಶಿಲೀಂಧ್ರ ಅಂತ ಹೇಳಿದರೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಇದು ದೇಹದ ಎಲ್ಲ ಭಾಗಗಳಲ್ಲಿ ಕೂಡ ಹರಡ್ಬೋದು. ಚರ್ಮ, ಮ್ಯೂಕಸ್ ಮೆಂಬ್ರೇನ್ ಅಥವಾ ನಮ್ಮ ಲೋಳೆ ಭಾಗ ಏನಿರುತ್ತೆ ದೇಹದಲ್ಲಿ ಅದು, ಆಮೇಲೆ ನೇಲ್ಸ್ ಅಥವಾ ಉಗುರು ಮತ್ತು ಕೂದಲುಗಳ ಬೇರುಗಳು, ಅದೇ ಥರ ಗಂಟಲು, ಶ್ವಾಸಕೋಶಗಳು, ಆಮೇಲೆ ಮೂತ್ರ ನಾಳಗಳು ಇತ್ಯಾದಿ ಎಲ್ಲ ಭಾಗಗಳಲ್ಲಿ ಕೂಡ ಶಿಲೀಂಧ್ರವು ಪ್ರಸಾರವಾಗಬಹುದು, ಅದರ ಸೋಂಕು ನಮಗೆ ತಲುಪಬಹುದು. ಅದರಿಂದಾಗಿ ಅಡ್ಡ ಪರಿಣಾಮಗಳು ಅಥವಾ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಕೂಡ ಅಥವಾ ಸೆಕೆಂಡರಿ ಇನ್ಫೆಕ್ಷನ್ಸ್ ಕೂಡ ಆಗಬಹುದು.
3: ಡಾಕ್ಟರ್, ಹಾಗೆ ದೇಹದ ಯಾವೆಲ್ಲ ಭಾಗಗಳಲ್ಲಿ ಈ ಶಿಲೀಂಧ್ರದ ಸೋಂಕುಗಳು ಉಂಟಾಗ್ತದೆ? ಇದರಿಂದ ಮನುಷ್ಯನ ಒಂದು ಚರ್ಮದಲ್ಲಿ ಅವನಿಗೆ ಆ ಒಂದು ಇರಿಟೇಷನ್ ಸ್ಟಾರ್ಟ್ ಆಗ್ತದೆ ಹೇಳಿದರೆ, ತುರಿಕೆ ಇರ್ಬೋದು ಅಥವಾ ರ್ಯಾಷಸ್ ಇರ್ಬೋದು, ಇವೆಲ್ಲ ಶುರುವಾದಾಗ ಅವನ ಒಂದು ಮಾನಸಿಕವಾಗಿಯೂ ಅವನು ಕುಗ್ಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದರ ಬಗ್ಗೆ ಏನು ಹೇಳ್ತೀರಾ?
4: ದೇಹದ ಎಲ್ಲ ಭಾಗಗಳಲ್ಲಿ ಕೂಡ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಅದರಲ್ಲೂ ಚರ್ಮ ಮತ್ತು ಉಗುರು ಮತ್ತು ತಲೆ ಭಾಗಗಳಲ್ಲಿ ಅದು ಜಾಸ್ತಿ ಆಗುತ್ತೆ. ಯಾಕಂದರೆ ಅದು ಎಕ್ಸ್ಪೋಜರ್ ಆಗುವಂಥದ್ದು, ಕಂಪೌಂಡ್ ವಾಲ್ ಥರ. ಅಂದರೆ ಈಗ ನೀವು ನೋಡಿರ್ಬೋದು ಮಳೆಗಾಲದಲ್ಲಿ ಒಂದು ಕಂಪೌಂಡ್ ವಾಲಲ್ಲಿ ಪಾಚಿ ಹಿಡಿತದಲ್ವಾ, ಅದೇ ಥರ ನಮ್ಮ ಚರ್ಮ ಅನ್ನುವಂಥದ್ದು ಅಥವಾ ಉಗುರು ಅನ್ನುವಂಥದ್ದು, ತಲೆಯ ನೆತ್ತಿ ಭಾಗ ಅನ್ನುವಂಥದ್ದು ಒಂಥರ ಕಂಪೌಂಡ್ ವಾಲ್ ಥರ. ಸೊ ಆಟೋಮ್ಯಾಟಿಕಲಿ ಅದರಲ್ಲಿ ತೇವಾಂಶ ಜಾಸ್ತಿ ಆದವಾಗ ಇದು ಸೋಂಕು ಅನಿವಾರ್ಯತೆ, ಅದು ಇದ್ದೇ ಇರುತ್ತೆ, ಪ್ರತಿ ಮನುಷ್ಯನಲ್ಲಿ ಸಾಧಾರಣ ಇದ್ದೇ ಇರುತ್ತೆ. ಸೊ ಆದರೆ ಅದು ಜಾಸ್ತಿ ಆದವಾಗ ದೇಹಕ್ಕೆ ಹೇಗೂ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ, ಅದರೊಟ್ಟಿಗೆ ಮನಸ್ಸು, ನೀವು ಹೇಳಿದಾಗೆ ಮನಸ್ಸಿಗೆ ಕೂಡ ಅದು ಬಾಧಿಸಬಹುದು.
3: ಹಾಗೆ ಡಾಕ್ಟರ್, ಸೆಕೆಗಾಲದಲ್ಲಿ ಸ್ವಲ್ಪ ಶಿಲೀಂಧ್ರಗಳ ಸೋಂಕು ಜಾಸ್ತಿನೇ ಇರ್ತದೆ, ಮತ್ತೆ ಪುನಃ ಮಳೆಗಾಲ ಶುರುವಾದ್ರೆ ತೇವಾಂಶದ ಬಟ್ಟೆಗಳನ್ನು ನಾವು ಧರಿಸಿದ್ರೆ ಕೂಡ ಈ ಸೋಂಕು ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ ಹೇಳುವುದನ್ನು ಕೇಳ್ತಾ ಇರ್ತವೆ. ಆದರೆ ಬಹಳಷ್ಟು ಮಟ್ಟಿಗೆ ನಾವು ಅದನ್ನು ಎಣ್ಣೆ

0: ಹಚ್ಚುವುದು, ಇನ್ನೊಂದು ಏನೋ ಮನೆಯ ಒಂದು ಕೆಲವಷ್ಟು ಮದ್ದುಗಳನ್ನು ಮಾಡುವುದರ ಮುಖಾಂತರ ನಾವು ನಿಲ್ಲಿಸಲಿಕ್ಕೆ ಆಗ್ತದೆ ಹೇಳುವ ಒಂದು ಮನೋಭಾವನೆಯಿಂದ ಮುಂದುವರಿತೇವೆ. ಬಟ್ ಅದು ಯಾವ ಟೈಮಲ್ಲಿ ನಾವು ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕಾಗ್ತದೆ?
1: ಪ್ರಾಥಮಿಕ ಹಂತದಲ್ಲಿ ವೈದ್ಯರನ್ನು ಕಾಣುವುದು ತುಂಬ ಉತ್ತಮ. ಆದರೆ ನಿಮಗೆ ಗೊತ್ತಿದೆ, ಜನಸಾಮಾನ್ಯರು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಬಗ್ಗುವವರಲ್ಲ. ಈಗ ಏನೋ ಒಂದು ಮೈಯಲ್ಲಿ ತುರಿಕೆ ಉಂಟು ಅಂತ ಹೇಳಿದ ಕೂಡಲೇ, ಅಥವಾ ಕೆಂಪಾದದ್ದೇನೋ ಒಂದು ಚಿಹ್ನೆಗಳು ಅಥವಾ ದದ್ದುಗಳು ಹೇಳ್ತಾ ಇದೆ ಅಂತ ಹೇಳಿದರೆ ಯಾರೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ, ಅದನ್ನು ಹಾಗೆ ಬಿಟ್ಟು ಬಿಡ್ತಾರೆ. ಮತ್ತು ಅದು ಸ್ವಲ್ಪ ಜಾಸ್ತಿ ಜಾಸ್ತಿ ಇದ್ದಾಗ ಮಾತ್ರ ಅವರು ವೈದ್ಯರನ್ನು ಕಾಣಬೇಕೇನೋ ಅನ್ನುವಂಥ ಒಂದು ಡೌಟಲ್ಲಿ ಬರ್ತಾರೆ. ಅದಕ್ಕೂ ಮುಂಚಿತವಾಗಿ ಅವರು ಓವರ್ ದ ಕೌಂಟರ್ ಅಥವಾ ಮೆಡಿಕಲಿಗೆ ಹೋಗಿ ಅವರೇ ಸ್ವತಃ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡಿ, ಕಾಸ್ಮೆಟಿಕ್ ಅಥವಾ ಆ್ಯಂಟಿಫಂಗಲ್ ಕ್ರೀಮ್ಸ್ ಅಥವಾ ಆ್ಯಂಟಿಬ್ಯಾಕ್ಟೀರಿಯಲ್ ಕ್ರೀಮ್ಸ್ ಆ ಥರದ್ದೇನೇನೋ ಒಂದು ಪ್ರಯೋಗಗಳನ್ನು ಮಾಡಿಕೊಂಡು ಅದಾದ ಮೇಲೆ ವೈದ್ಯರನ್ನು ಕಾಣುವಂಥದ್ದು ಒಂದು ನಾವು ರೆಗ್ಯುಲರ್ ಆಗಿ ನೋಡುವಂತಹ ಅಂಶ. ವೈದ್ಯರನ್ನು ಪ್ರಥಮ ಹಂತದಲ್ಲಿಯೇ ನೀವು ಕಾಣೋದು ಉತ್ತಮ ಅಂತ ನಾನು ಹೇಳಿ ಬಯಸ್ತೇನೆ.
0: ಹಾಗೆ ಡಾಕ್ಟರ್, ಈ ಯಾವೆಲ್ಲ ಕಾರಣದಿಂದ ನಮ್ಮ ಚರ್ಮದಲ್ಲಿ ಈ ಶಿಲೀಂಧ್ರದ ಸೋಂಕುಗಳು ಉಂಟಾಗ್ತದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ?
1: ಅದೇ ಒಂದು ತೇವಾಂಶ ಮತ್ತು ಉಷ್ಣಾಂಶ ಜಾಸ್ತಿ ಆಗುವಂಥ ಸಂದರ್ಭಗಳು, ಅದು ಅಶಿರ್ಚಿಯಿಂದ ಇರ್ಬೋದು ಅಥವಾ ಜಾಸ್ತಿ ಬೆವರುವಿಕೆ ನಮ್ಮ ದೇಹದಲ್ಲಿ, ಅಂದರೆ ಅದಕ್ಕೆ ನಾವು ಹೈಪರ್ ಹೈಡ್ರೋಸಿಸ್ ಅಂತ ಕರೀತೇವೆ. ಇದು ಪ್ರಥಮವಾಗಿ ನಾವು ಚರ್ಮದಲ್ಲೇ ಸಮಸ್ಯೆ ಉಂಟಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಥೈರಾಯ್ಡಿನ ಡಿಸ್ಫಂಕ್ಷನ್ ಅಥವಾ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡದೇ ಇರುವಾಗ ದೇಹದಲ್ಲಿ ಬೆವರು ಜಾಸ್ತಿ ಇರ್ಬೋದು, ಅಥವಾ ಕೆಲವೊಂದು ಹದಿಹರೆಯದ ಸಂದರ್ಭದಲ್ಲಿ ಅಥವಾ ಇನ್ನು ಕೆಲವರಿಗೆ ಮುಟ್ಟು ನಿಲ್ಲುವಿಕೆ ಸಮಯದಲ್ಲಿ ಹೆಂಗಸರಿಗೆ ಎಸ್ಪೆಷಲಿ, ಆಗ ಹಾರ್ಮೋನ್ನಲ್ಲಿ ವ್ಯತ್ಯಾಸ ಆಗಿರ್ಬೋದು. ಗಂಡಸರಿಗೂ ಕೂಡ ಹಾರ್ಮೋನಲ್ಲಿ ವ್ಯತ್ಯಾಸ ಆಗುವಂಥದ್ದು ನಾವು ಕಾಣ್ತೇವೆ. ಅದಕ್ಕೆ ಪೂರಕವಾಗಿ ಅವರಲ್ಲಿ ಹೇರ್ ಫಾಲಿಕಲ್ಸ್ ಅಥವಾ ದೇಹದಲ್ಲಿ ಜಾಸ್ತಿ ಕೇಶಗಳಿರುತ್ತೆ, ಸೊ ಆ ಕೇಶಗಳ ಜಾಸ್ತಿ ಇರೋದ್ರಿಂದ ಕೂಡ ನಮಗೆ ಬೆವರು ಜಾಸ್ತಿ ಬರ್ಬೋದು. ಸ್ಕಿನ್ ಏನು ಫಾಲಿಕಲ್ಸ್ ಅಂತ ನಾವು ಹೇಳ್ತೇವೆ, ಹೇರ್ ಫಾಲಿಕಲ್ಸ್ ಅಂತ ಹೇಳ್ತೇವೆ, ಸ್ಕಿನ್ ಗ್ಲ್ಯಾಂಡ್ಸ್ ಅಂತ ನಾವೇನು ಹೇಳ್ತೇವೆ, ಅದೆಲ್ಲ ಜಾಸ್ತಿ ಕೆಲಸ ಮಾಡ್ತಾ ಇರ್ತದೆ ಅವರ ದೇಹದಲ್ಲಿ. ಅದಕ್ಕೋಸ್ಕರ ಯಾವುದೇ ಕಾರಣಗಳಿಂದ ಕೂಡ ಬೆವರು ಜಾಸ್ತಿ ಆದವಾಗ ಆಟೋಮ್ಯಾಟಿಕಲಿ ನಾವು ಫಂಗಲ್ ಇನ್ಫೆಕ್ಷನ್ ಅಥವಾ ಸೋಂಕಿಗೆ ಒಳಗಾಗಬಹುದು.
0: ಈ ಒಂದು ಶಿಲೀಂಧ್ರ ಸೋಂಕು ಅಂತ ಹೇಳಿದರೆ ಇದರ ಲಕ್ಷಣಗಳು ಮುಖ್ಯವಾಗಿ ಯಾವುದಿರ್ತದೆ ಅಂತ ಹೇಳ್ಬೋದಾ?
1: ಆಯುರ್ವೇದದಲ್ಲಿ ನಾವು ಅದಕ್ಕೆ ದದ್ರು ಅಂತ ಹೇಳಿ ಕರಿತೇವೆ, ಒಂದು ಚರ್ಮ ಕಾಯಿಲೆ ಅದೊಂದು. ಅದನ್ನು ಚರಕಾಚಾರ್ಯರು, ಸುಶ್ರುತಾಚಾರ್ಯರು, ವಾಗ್ಭಟಾಚಾರ್ಯರು ಎಲ್ಲರೂ ಅದರ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಚರ್ಮ, ಕೂದಲು ಮತ್ತು ಉಗುರು ಈ ಜಾಗದಲ್ಲಿ ಎಲ್ಲ ಜಾಸ್ತಿ ಶಿಲೀಂಧ್ರ ಸೋಂಕು ಆದಾಗ ಅದಕ್ಕೆ ನಾವು ರಿಂಗ್ವರ್ಮ್ ಅಂತ ಹೇಳ್ಬೋದು, ಅಥವಾ ಅದಕ್ಕೆ ಟೀನಿಯಾ ಕಾರ್ಪೋರಿಸ್ ಅಂತ ಹೇಳ್ತೇವೆ. ಕಾಮನ್ ಆಗಿ ಅರ್ಥ ಮಾಡ್ಕೊಳ್ಳೋದು ಹುಳುಕಡ್ಡಿ ಅಂತ ಹೇಳ್ಕೊಂಡು. ಅದೇ ಪಾದಗಳಲ್ಲಿ ಆದವಾಗ ನಾವು ಅದನ್ನು ಎಥ್ಲೆಟ್ಸ್ ಫೂಟ್ ಅಂತ ಕರಿತೇವೆ, ಅಂದರೆ ಕ್ರೀಡಾಪಡುವಿನ ಪಾದ, ಸೊ ಟೀನಿಯಾ ಪೆಡಿಸ್ ಅಂತ ಕರಿತೇವೆ. ಪೆಡಿಸ್ ಅನ್ನುವಂಥ ಅರ್ಥ ಫುಟ್ಟನ್ನು ಅನ್ವಯಿಸುತ್ತದೆ. ಸೊ ಅದೇ ಥರ ತೊಡೆ ಸಂದು ಮತ್ತು ಒಳ ತೊಡೆಗಳಲ್ಲಿ ತೊಡೆ ಭಾಗದಲ್ಲಿ ಆಗುತ್ತಲ್ಲ ಅದಕ್ಕೆ ನಾವು ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೇವೆ, ಸೊ ಜಾಕ್ ಇಚ್ ಅಂತ ಕರಿತೇವೆ ಅದರಿಂದ ಕಾಮನ್ ಆಗಿ ಇಂಗ್ಲೀಷ್ನಲ್ಲಿ. ಅದೇ ನೆತ್ತಿ ಭಾಗದಲ್ಲಿ ಅಥವಾ ತಲೆ ಭಾಗದಲ್ಲಿ ಉಂಟಾಗುವಂತಹ ಶಿಲೀಂಧ್ರ ಸೋಂಕುಗಳಿಗೆ ಅಲೋಪೇಶಿಯಾ ಏರಿಯಾಟಕ್ಕೆ ಕಾರಣವಾಗುವಂತಹ ಶಿಲೀಂಧ್ರ ಸೋಂಕುಗಳಿಗೆ ಕೂಡ ನಾವು ಒಂದು ಹೆಸರಿಟ್ಟಿರ್ತೇವೆ, ಅದು ಟೀನಿಯಾ ಕ್ಯಾಪಿಟಸ್ ಅಂತ. ಅದೇ ಕೈಗಳಲ್ಲಿ ಆಗುವಂಥದ್ದಕ್ಕೆ ಟೀನಿಯಾ ಮ್ಯಾನ್ಯೂಯಮ್ ಅಂತ ಹೇಳಿ ಕರಿತೇವೆ. ಮುಖದಲ್ಲಿ ಆಗುವಂಥದ್ದಕ್ಕೆ ಟೀನಿಯಾ ಫೇಶಿ ಅಂತ ಕರಿತೇವೆ. ಮುಖಭಾಗದ ಕೂದಲು ಅಥವಾ ಈ ಗಡ್ಡ ಮೀಸೆ ಆ ಏರಿಯಾದಲ್ಲಿ ಕೂಡ ಆಗತ್ತಲ್ವಾ, ಅದಕ್ಕೆ ಟೀನಿಯಾ ಬಾರ್ಬೆ ಅಂತ ಕರಿತೇವೆ. ಉಗುರಿಗೆ ಕೂಡ ಸೋಂಕಾಗತ್ತಲ್ವಾ, ಅದಕ್ಕೆ ಒನೈಕೋಮೈಕೋಸಿಸ್ ಅಂತ ಕರಿತೇವೆ. ಅದೇ ಪ್ರಕಾರ ಇಡೀ ದೇಹದಲ್ಲಿ ನಿಮಗೆ ಸಿಬ್ಬು ಅಂತ ಹೇಳ್ತೇವಲ್ಲ, ಆ ಸಿಬ್ಬಿನ ಥರವೇ ಆಗತ್ತೆ, ಅದಕ್ಕೆ ಮಲಸೇಷಿಯಾ ಅನ್ನುವಂಥ ಒಂದು ಶಿಲೀಂಧ್ರ ಇರುತ್ತೆ. ಬೇರೆ ಎಲ್ಲದು ಡರ್ಮೆಟೋಫೈಟ್ಗಳಿಂದ ಆಗುವಂಥದ್ದು, ಸೊ ಡರ್ಮೆಟೋಫೈಟ್ ಅಂತ ಹೇಳಿ ವಿಶೇಷ ಶಿಲೀಂಧ್ರದಿಂದ ಆಗುವಂಥದ್ದು. ಅದೇ ಮಲಸೇಷಿಯಾ ಅಂತ ಹೇಳುವ ಶಿಲೀಂಧ್ರದಿಂದ ಆಗುವಂಥದ್ದಕ್ಕೆ ಟಿನಿಯಾ ವರ್ಸಿಕಲರ್ ಅಂತ ಹೇಳ್ತೇವೆ. ಹಾಗೆ ಈ ಥರ ನಾವು ಒಂದೊಂದು ಭಾಗದ ಒಂದು ಸ್ಕಿನ್ ಫೋಲ್ಡ್ಸ್ ಏನು ಇರುತ್ತೆ ಅದು ಒಂದೊಂದು ಥರದ ಒಂದು ಇನ್ಫೆಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಅದು ಅಲ್ಲಿಯೇ ಲೋಕಲೈಸ್ ಆಗಿರ್ಬೋದು ಅಥವಾ ಅಲ್ಲಿಂದ ಬೇರೆ ಕಡೆ ಸ್ಪ್ರೆಡ್ ಆಗಿರ್ಬೋದು. ಆ ರಿಯಾಕ್ಷನ್ ಹೇಗಿರುತ್ತೆ ಅಂದರೆ ಈ ಫಂಗಸ್ ಇದು ಒಂದು ಸಣ್ಣ ಜಾಗದಲ್ಲಿ ಸ್ಟಾರ್ಟ್ ಆದರೆ ಕೂಡ ಇನ್ಯಾವುದೋ ಭಾಗದಲ್ಲಿ ಹೋಗಿ ಅದು ಪ್ರಸಾರ ಆಗ್ಬೋದು.
0: ಈ ಶಿಲೀಂಧ್ರ ಸೋಂಕಿಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ಬೋದು ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ?
1: ನಿಧಾನ ಪರಿವರ್ಜನ. ನಿಧಾನ ಪರಿವರ್ಜನ ಅಂದರೆ ನಿಧಾನ ಅಂತ ಹೇಳಿದರೆ ಕಾಸಿಟಿವ್ ಫ್ಯಾಕ್ಟರ್. ಸೊ ನಾವು ಕಾಸಿಟಿವ್ ಫ್ಯಾಕ್ಟರ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವುದೇ ಸಂಪರ್ಕಗಳಿರ್ಬೋದು ಆ ಥರದ್ದೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿಕೊಂಡು,

0: ಸೊ ನಮ್ಮ ಆಯುರ್ವೇದದಲ್ಲಿ ಔಪಸರ್ಗಿಕ ಕಾಯಿಲೆ ಅಂತ ಹೇಳಿ ಒಂದು ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ಏನಂದರೆ ಪ್ರಸಂಗಾತ್, ಗಾತ್ರ ಸಂಸ್ಪರ್ಶಾತ್, ನಿಶ್ವಾಸಾತ್, ಸಹಭೋಜನಾತ್, ಏಕಶಯ್ಯಾತ್, ಅದೇ ಥರ ವಸ್ತ್ರ, ಮಾಲಾ, ಆಮೇಲೆ ಅನುಲೇಪನ. ಸೊ ಈ ಎಲ್ಲ ಒಂದು ವಿಚಾರಗಳು ಔಪಸರ್ಗಿಕ ರೋಗಗಳನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಿಧಾನ ಪರಿವರ್ಜನ ಮಾಡಬೇಕು. ಇನ್ನೊಂದು, ಸ್ನಾನ ಚೆನ್ನಾಗಿ ಮಾಡಬೇಕು. ಕೆಲವರು ಸ್ನಾನ ಮಾಡೋದೇ ಗೊತ್ತಿರೋದಿಲ್ಲ ಅವರಿಗೆ, ಸುಮ್ಮನೆ ನೀರು ಹಾಕ್ಕೊಂಡು ಬರ್ತಾರೆ ಅಥವಾ ಸುಮ್ಮನೆ ಸೋಪ್ ಹಾಕಿ ನೊರೆ ಬಂದರೆ ಮುಗೀತು ಸ್ನಾನ ಅಂತ. ಸೊ ಆ ಸ್ನಾನಕ್ಕೊಂದು ಸ್ಕ್ರಬ್ಬಿಂಗ್ ಅಂತ ಒಂದು ಸ್ಟೆಪ್ ಇರುತ್ತೆ. ಅಂದರೆ ನಿಮ್ಮ ದೇಹದ ಮೇಲ್ಭಾಗವನ್ನು ಚೆನ್ನಾಗಿ ನೀವು ಸ್ಕ್ರಬ್ ಮಾಡ್ಕೋಬೇಕು. ಮತ್ತು ಅದೇ ಥರ ಹತ್ತಿ ಬಟ್ಟೆಗಳು, ಕಾಟನ್ ಕ್ಲೋತ್ಸನ್ನು ನಾವು ಯೂಸ್ ಮಾಡಬೇಕು. ಬಿಗಿಯಾದ ಬಟ್ಟೆಗಳನ್ನು ನಾವು ಯೂಸ್ ಮಾಡಬಾರ್ದು. ಅದೇ ಥರ ಚಪ್ಪಲಿಗಳು ಕೂಡ ಅಷ್ಟೇ, ಕೆಲವು ಚಪ್ಪಲಿಯಿಂದನೇ ನಾವು ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು, ಸಡನ್ನಾಗಿ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬೋದು. ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ತೆಂಗಿನೆಣ್ಣೆಯ ಅಭ್ಯಂಗವನ್ನು ಪದೇ ಪದೇ, ಎಲ್ಲರ ಮನೇಲಿ ತೆಂಗಿನೆಣ್ಣೆ ಅಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಸೊ ವಾರಕ್ಕೊಂದು ಸಲ ಆದರೂ ನಾವು ಆ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ರೆ ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಏನು ಎಣ್ಣೆ ಅಂಶ ಇರುತ್ತೆ ಅದು ಮೇಂಟೈನ್ ಆಗ್ತಾ ಹೋಗ್ತದೆ. ದೇಹದಲ್ಲಿ ಸ್ವಲ್ಪ ಅಸಿಡಿಕ್ ಅಂಶ ಬೇಕು, ಇಲ್ಲಾಂದರೆ ಎಲ್ಲಿಯಾದರೂ ಆಲ್ಕಲೈನ್ ಆಗಿ ಹೋದರೆ ಆವಾಗ ಆಟೋಮ್ಯಾಟಿಕಲಿ ಇನ್ಫೆಕ್ಷನಿಗೆ ಅದು ತುತ್ತಾಗುವಂಥ ಸಾಧ್ಯತೆಗಳಿರುತ್ತೆ. ಈ ಕೆರಾಟಿನ್ ಅನ್ನುವಂಥದ್ದು ನಮ್ಮ ಚರ್ಮದಲ್ಲಿ ವ್ರಿಂಕಲ್ಸ್ ಅಥವಾ ಓಲ್ಡ್ ಏಜಿಂದಾಗಿ ಅಥವಾ ಒಟ್ಟು 40 ನಂತರ ಸ್ವಲ್ಪ ಚರ್ಮಕ್ಕೆ ಸಮಸ್ಯೆಗಳು ಜಾಸ್ತಿಯೇ ಬರುತ್ತೆ. ಸೊ ಆ ಟೈಮಲ್ಲಿ ಕೂಡ ಆ್ಯಂಟಿ ಏಜಿಂಗ್ ಥೆರಪಿಗಳನ್ನು ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಅದು ಆ್ಯಂಟಿ ಏಜಿಂಗ್ ಥೆರಪಿ ವೆರಿ ಫೋಕಸ್ಡ್ ಆನ್ ಸ್ಕಿನ್. ಸೊ ಆ ಸ್ಕಿನ್ನ ವ್ರಿಂಕಲ್ಸ್ ಇರ್ಬೋದು ಅಥವಾ ಡ್ರೈನೆಸ್ ಇರ್ಬೋದು ಅದನ್ನೆಲ್ಲ ಕಡಿವಾಣ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ್ಯಂಟಿ ಏಜಿಂಗ್ ಥೆರಪಿಗಳನ್ನು ನೀವು ಮಾಡಬೇಕಾಗುತ್ತೆ. ಅದು ನಮ್ಮ ಆಸ್ಪತ್ರೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತೇವೆ ನಾವು ಅದನ್ನು. ಎಣ್ಣೆಯ ಪ್ರಯೋಗ ಇರ್ಬೋದು ಅಥವಾ ಕಷಾಯ ಸ್ನಾನದ ಪ್ರಯೋಗ ಇರ್ಬೋದು, ಇದನ್ನೆಲ್ಲ ಬಾಹ್ಯ ಚಿಕಿತ್ಸೆಯಾಗಿ ನಾವು ಮಾಡುವಂಥದ್ದು. ಅದೇ ಥರ ಆಭ್ಯಂತರವಾಗಿ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ನಾನು ಆಗಲೇ ಹೇಳಿದೆ, ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಥೈರಾಯ್ಡು ಇತ್ಯಾದಿ ಎಲ್ಲ, ಆಗ ನಾವು ಕೆಲವು ಪಂಚಕರ್ಮದ ಚಿಕಿತ್ಸೆಯನ್ನು ಕೂಡ ಮಾಡಬೇಕಾಗತ್ತೆ. ವಮನ, ವಿರೇಚನ ಈ ಥರದ್ದು ಕೂಡ ನಮಗೆ ಸೂಕ್ತವೇ ಆಗ್ತದೆ. ಅದರೊಟ್ಟಿಗೆ ರಸಾಯನ ಚಿಕಿತ್ಸೆ ಅದು ಕೂಡ ಇಂಪಾರ್ಟೆಂಟ್. ರಸಾಯನ ಅಂತ ಹೇಳಿದ್ರೆ ಅದರದ್ದು ಡೆಫಿನಿಷನಲ್ಲೇ ಇದೆ, ಅದು ಆ್ಯಂಟಿ ಏಜಿಂಗ್ ಥೆರಪಿ ಅಂತ. ಸೊ ಹಾಗಾಗಿ ಆ ರಸಾಯನ ಚಿಕಿತ್ಸೆ ಚರ್ಮ ರೋಗಗಳನ್ನು ಕಡಿವಾಣಕ್ಕೆ ತಕ್ಕೊಂಡು ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರ ಒಟ್ಟಿಗೆ ನಾವು ಕೆಲವು ಶಮನ ಚಿಕಿತ್ಸೆಯನ್ನು ಕೂಡ ಮಾಡ್ಬೋದು. ಯಾಕೆಂದರೆ ಎಲ್ಲ ಪೇಷಂಟಿಗೆ ಬಂದು ಒಂದು 8 ದಿನ ಕೂತ್ಕೊಳ್ಳಿ, 7 ದಿನ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕಷ್ಟ ಆಗ್ಬೋದು. ಹಾಗೆ ಬಂದು ಹೋಗಿ ಸಹ ಮಾಡ್ಬೋದು. ಈಗ ಬಂದು ಕಷಾಯ ಸ್ನಾನವನ್ನು ಮಾಡಿಕೊಂಡು ಹೋಗ್ಬೋದು, 1 ದಿನಕ್ಕಾದರೂ ಬನ್ನಿ, 2 ದಿನಕ್ಕಾದರೂ ಬನ್ನಿ. ಅಟ್ಲೀಸ್ಟ್ ಆ ಸಮಸ್ಯೆಯನ್ನು ಚೆನ್ನಾಗಿ ನೀವು ಇದು ಮಾಡ್ಕೊಳ್ಳಿ, ಸೊಲ್ಯೂಷನ್ ಮಾಡ್ಕೊಳ್ಳಿ ಹೇಳುವಂಥದ್ದು ನಮ್ಮ ಆಸ್ಪತ್ರೆಯಲ್ಲಿ ನಾವು ಯೋಚನೆ ಮಾಡಿ ಒಂದು ಕಸ್ಟಮೈಸ್ಡ್ ಥೆರಪಿಯನ್ನು ಕೊಡ್ತೇವೆ. ಸೊ ಅದೇ ಪ್ರಕಾರ ಈ ಕ್ರಿಮಿಗ್ನ ಚಿಕಿತ್ಸೆ ಮತ್ತು ವಿಷಗ್ನ ಚಿಕಿತ್ಸೆ. ಸೊ ಕ್ರಿಮಿ ನಾನಾಗಲೇ ಹೇಳಿದೆ, ಆ ಯಾವುದು ಮೈಕ್ರೋಬ್ ಇರುತ್ತೆ, ಸೂಕ್ಷ್ಮಾಣು ಇರುತ್ತೆ, ಅದು ಕೆಲವು ಟಾಕ್ಸಿನ್ಸನ್ನು ರಿಲೀಸ್ ಮಾಡ್ತದೆ. ಸೊ ಆ ಟಾಕ್ಸಿನ್ಸಿಗೆ ವಿಪರೀತವಾಗಿ ನಾವು ಕೆಲವು ಹರ್ಬ್ಸ್ ಅಥವಾ ಮೆಡಿಸನ್ಸನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಪ್ರಕೃತಿ ವಿಘಾತ ಚಿಕಿತ್ಸೆ ಅಂತ ಕೂಡ ಹೇಳ್ತೇವೆ. ಸೊ ಕ್ರಿಮಿಗ್ನ ಅಥವಾ ವಿಷಗ್ನ ಅಥವಾ ರಸಾಯನ ಚಿಕಿತ್ಸೆ ಇದೆಲ್ಲ ಒಳಗೊಂಡಂತೆ ನಮ್ಮ ಆಸ್ಪತ್ರೆ ಅದನ್ನು ನಿರ್ಧಾರ ಮಾಡುತ್ತೆ.
1: ಡಾಕ್ಟರ್, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಚರ್ಮ ಶಿಲೀಂಧ್ರ ಸೋಂಕುಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಿದ್ದೀರಾ. ಅಷ್ಟೇ ಅಲ್ಲ, ಅದರ ಚಿಕಿತ್ಸೆಯ ಬಗ್ಗೆ, ಅದು ಕೂಡ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ನಮ್ಮ ಕೇಳುಗರು ಹೇಳುವುದನ್ನು ಕೂಡ ತಿಳಿಸಿಕೊಟ್ಟಿದ್ದಕ್ಕಾಗಿ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಚರ್ಮದ ಶಿಲೀಂಧ್ರ ಸೋಂಕುಗಳು ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಕುತ್ಪಾಡಿಯಲ್ಲಿನ ಅಗತ ತಂತ್ರ ಹಾಗೂ ಚರ್ಮರೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಚೈತ್ರಾ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸ್ನೇಹ, ವಿನೋದ್ ಪೈ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ನಮ್ಮಲ್ಲಿ ಜಲೋಕವಚರಣ ಚಿಕಿತ್ಸೆಯನ್ನ ವಿವಿಧ ಪ್ರಕಾರದ ರೋಗಗಳಲ್ಲಿ ಉಪಯೋಗಿಸುತ್ತೇವೆ. ಅದರಲ್ಲಿ ಮುಖ್ಯವಾಗಿ ವೆರಿಕೋಸ್ ವೈನ್ಸ್, ನಾನಾ ತರಹದ ತ್ವಚೆಯ ರೋಗಗಳು, ಎಕ್ಸಿಮಾ, ಸೆಲ್ಯುಲಿಟಿಸ್, ಸೋರಿಯಾಸಿಸ್ ಮುಂತಾದ ಕಾಯಿಲೆಗಳು, ಮುಖದ ಮೊಡವೆಗಳು, ತುಂಬಾ ಸಮಯದಿಂದ ಗುಣವಾಗದ ಗಾಯಗಳು, ಬೊಕ್ಕತಲೆಯಂತಹ ರೋಗಗಳು

0: ತುಂಬಾ ಸಹಾಯಕವಾಗುವುದು.
1: ತರಂಗಾಂತರ 275.5 meters 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಕೇಳಿದರೆ ಇಂದು ರಾತ್ರಿ 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ ಕೇಳುವಿರಿ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪೇಟೆಯಲ್ಲಿ ಅಥವಾ ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತಿರುವ ನಮ್ಮ ಸುತ್ತಮುತ್ತ ಗಿಡಮರಗಳನ್ನು ಎಲ್ಲಿ ಮತ್ತು ಹೇಗೆ ಬೆಳೆಸಬಹುದು ಎಂಬುದರ ಕುರಿತು ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಅಥವಾ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಸ್ನೇಹಿತರೆ. ಇದರೊಂದಿಗೆ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2212611 2211999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೇ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2ರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಮೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 ಜೂನ್ 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಆಕಾಶವಾಣಿ ಮಂಗಳೂರು ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
8: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
7: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
9: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸೂರ್ಯಕಾಂತಿ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ, RN ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ KJ ಜಾಯ್.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕಾರ್ಯಕ್ರಮದ ಮುಂದಿನ ಗೀತೆ ಕಿಲಾಡಿಗಳು ಚಿತ್ರದಿಂದ. ಎಂಎನ್ ವ್ಯಾಸರಾವ್ ಅವರ ರಚನೆಯನ್ನು ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಜಯಚಂದ್ರನ್, ಸಂಗೀತ ರಾಜ್ ಕೋಟಿ.

0: ಕಾರ್ಯಕ್ರಮದ ಕೊನೆಯದಾಗಿ ಆನಂದ ಭೈರವಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸೊರಟ್ ಅಶ್ವಥ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ರಮೇಶ್ ನಾಯ್ಡು.
1: ತದ್ದಿಂಗಣದ ತದ್ದಿಂಗಣದ ತದ್ದಿಂಗಣದ ತರ್ಗಿಡ್ತು ತರ್ಗಿಡ್ತು ತರ್ಗಿಡ್ತು ತದ್ದಿಂಗಣದ ತದ್ದಿಂಗಣದ ತಕ ದಿಕ್ಕು ತಡ್

ಶುಭವು ಶುಭವು ಸಂಗೀತ ವಿದರಿಗೆ ತಾಂಗಡತಕ ತರಗಡತಕ ತರಗಡತಂ ತರಗಡತಂ ತಾಂಗ ತರಗಡತಂ ತರಗಡತಂ ತಾಂಗ ತರಗಡತಂ ತರಗಡತಂ ತಾ ಶುಭವು ಶುಭವು ನಾಟ್ಯಾವಲೋಕರಿಗೆ ತದ್ದಿತ್ತ ಜನು ತಗದಿತ್ತ ಜನು ತಧಿಂಗಿಣತಂ ತಧಿಂಗಿಣತಂ ತಧಿಂಗಿಣತಂ ತಾ ಶುಭ

ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಅಂದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30-11:30 ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪೇಟೆಯಲ್ಲಿ ಅಥವಾ ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತಿರುವವರು ನಮ್ಮ ಸುತ್ತಮುತ್ತ ಗಿಡ ಮರಗಳನ್ನು ಎಲ್ಲಿ ಮತ್ತು ಹೇಗೆ ಬೆಳೆಸಬಹುದು ಎಂಬುದರ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಸ್ನೇಹಿತರೆ. ಇದರೊಂದಿಗೆ ನಿಮ್ಮ ನೆಚ್ಚಿನ ಗೀತೆ ಆಲಿಸಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2222-6111, 2222-9999. ನಮ್ಮ STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277-38000. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30-11:30

ಕೇಳುಗರೆ, ಇಂದು ರಾತ್ರಿ 9:30ಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ ಕೇಳುವಿರಿ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.

ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 ಎಫ್ಎಂ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999, 2222611. ನಮ್ಮ ಎಸ್ಟಿಡಿ ಕೋಡ್ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹುಡುಗ ಹುಡುಗಿ ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ಕವಿತಾ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಶ್ರೀಧರ್.

ಕಾರ್ಯಕ್ರಮದ ಮುಂದಿನ ಗೀತೆ ಜುಗಾರಿ ಚಿತ್ರದಿಂದ ಕೆಎಸ್ ನಾರಾಯಣ ಸ್ವಾಮಿ ಅವರ ರಚನೆಯನ್ನು ಹಾಡಿದ್ದಾರೆ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್, ಸಂಗೀತ ನೀಡಿದ್ದಾರೆ ಅರ್ಜುನ್.

ಸೋನು ನಿಗಮ್ ಅವರು ಹಾಡಿರುವ ಕೂಲ್ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ವಿ ಹರಿಕೃಷ್ಣ ಅವರು ಸಂಗೀತ ನೀಡಿ ಮಮತಾ ಶರ್ಮಾ ಮತ್ತು ನವೀನ್ ಮಾಧವ್ ಅವರೊಂದಿಗೆ ಹಾಡಿರುವ ಹುಡುಗರು ಚಿತ್ರದ ಗೀತೆ. ಗೀತರಚನೆ ಯೋಗರಾಜ್ ಭಟ್.
1: ಅರಬಿ

ಜರಾಸಂಧ ಚಿತ್ರಕ್ಕಾಗಿ ಉಪೇಂದ್ರ ಮತ್ತು ಪ್ರಿಯಾ ಹಿಮೇಶ್ ಅವರು ಹಾಡಿರುವ ಗೀತೆ, ಶಶಾಂಕ್ ಮತ್ತು ಪ್ರಹ್ಲಾದ್ ರಾಜ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಅರ್ಜುನ್ ಜನ್ಯಾ.

0: ಕಾರ್ಯಕ್ರಮದ ಕೊನೆಯದಾಗಿ ಜೋಗಯ್ಯ ಚಿತ್ರಕ್ಕಾಗಿ ಕೈಲಾಶ್ ಖೇರ್, ಶ್ರೇಯಾ ಘೋಷಾಲ್ ಮತ್ತು ವಿಜಯ ಪ್ರಕಾಶ್ ಅವರು ಹಾಡಿರುವ ಗೀತೆ, ಪ್ರೇಮ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.
1: ಅಬ್ಜಿಲ್ ಯಾ ಯಾ.

0: ಊರಿ ಕೋಳಿನ ಹೋಗ್ಲಿ ಬಿಡ್ರಿ.
1: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪೇಟೆಯಲ್ಲಿ ಅಥವಾ ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತಿರುವವರು ನಮ್ಮ ಸುತ್ತಮುತ್ತ ಗಿಡ ಮರಗಳನ್ನು ಎಲ್ಲಿ ಮತ್ತು ಹೇಗೆ ಬೆಳೆಸಬಹುದು ಎಂಬುದರ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2222611 2211999. STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಬಿಆರ್ ಛಾಯಾ ಅವರು ಹಾಡಿರುವ HS ವೆಂಕಟೇಶಮೂರ್ತಿ ಅವರ ಕವನ ಹುಚ್ಚು ಕೋಡಿ ಮನಸ್ಸು, ಅದು 16 ವಯಸ್ಸು.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಅಜರ್ ಚಿತ್ರಕ್ಕಾಗಿ ಅದಿತಿ ಸಿಂಗ್ ಶರ್ಮಾ ಅವರು ಹಾಡಿರುವ ಗೀತೆ, ಆನಂದ್ ಭಕ್ಷಿ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಡಿಜೆ ಚೇತಸ್.

0: ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರೋ?
0: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
1: ನಾನಿಲ್ವಾ, ನನ್ನಿಂದ?
0: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ
1: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
0: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
1: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
0: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ.
1: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
0: ಬರ್ಕೋತೀನಿ.
1: 8 7 8 7 0 0 0 0 1 4 2 4 2
0: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
1: ಅಷ್ಟೇ ಸುಲಭ.
2: ತುಂಬಿನ್ ಚಿತ್ರಕ್ಕಾಗಿ ತುಲ್ಸಿ ಕುಮಾರ್ ಮತ್ತು ಅರ್ಜಿತ್ ಸಿಂಗ್ ಅವರು ಹಾಡಿರುವ ಗೀತೆ, ಮನೋಜ್ ಮುಂಟಾಶಿರವರ ಸಾಹಿತ್ಯ, ಸಂಗೀತ ನೀಡಿದರೆ ಅಂಕಿತ್ ತಿವಾರಿ.

ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 FM ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611. ನಮ್ಮ STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಾರ್ಜಾ ತುಮ್ಹೋ ಚಿತ್ರಕ್ಕಾಗಿ ನೇಹಾ ಕಕ್ಕರ್ ಅವರು ಹಾಡಿರುವ ಗೀತೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದರೆ ಗೌರವ್ ರೋಷನ್.

ಜುಬಿನ್ ನೌಟಿಯಾಲ್ ಅವರು ಹಾಡಿರುವ ಕಾಬಿಲ್ ಚಿತ್ರದ ಗೀತೆ. ಗೀತರಚನೆ ಕುಮಾರ್ ಅವರದು, ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

ಕಾರ್ಯಕ್ರಮದ ಮುಂದಿನ ಗೀತೆ ಭಾಗಿ ಚಿತ್ರದಿಂದ. ಫಯಾಸ್ ಅನ್ವರ್ ಅವರ ರಚನೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಸುನಿಧಿ ಚೌಹಾನ್. ಸಂಗೀತ ನೀಡಿದ್ದಾರೆ ಸಾಜಿದ್ ಮತ್ತು ವಾಜೀದ್.

ಮುಬಾರಕನ್ ಚಿತ್ರಕ್ಕಾಗಿ ಮಿಲ್ಕಾ ಸಿಂಗ್ ಮತ್ತು ಪ್ರಕೃತಿ ಕಕ್ಕರ್ ಅವರು ಹಾಡಿರುವ ಗೀತೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗೌರವ್ ರೋಷಿನ್.

ಕಾರ್ಯಕ್ರಮದ ಕೊನೆಯದಾಗಿ ಗುರು ರಾಂಧವ ಅವರು ಸಾಹಿತ್ಯ ರಚಿಸಿ ಹಾಡಿರುವ ತುಮಾರಿ ಸುಲು ಚಿತ್ರದ ಗೀತೆ, ಸಂಗೀತ ನೀಡಿದರೆ ರಜತ್ ನಾಗ್ಪಲ್.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪೇಟೆಯಲ್ಲಿ ಅಥವಾ ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತಿರುವವರು ನಮ್ಮ ಸುತ್ತಮುತ್ತ ಗಿಡಮರಗಳನ್ನು ಎಲ್ಲಿ ಮತ್ತು ಹೇಗೆ ಬೆಳೆಸಬಹುದು ಎಂಬುದರ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2222611, 2211999, STD ಸಂಖ್ಯೆ 0824, ಹಾಗೆ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಇಂದು ಬೆಳಗ್ಗೆ 10:30 to 11:30. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಇದೀಗ CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಕೇಳುಗರೆ, ಇವತ್ತಿನ ವಿಷಯ ನಿಮಗೆ ಗೊತ್ತಿರಬಹುದಲ್ವಾ? ಪೇಟೆಯಲ್ಲಿ ಅಥವಾ ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತಿರುವವರು ನಮ್ಮ ಸುತ್ತಮುತ್ತ ಗಿಡ ಮರಗಳನ್ನು ಎಲ್ಲಿ ಬೆಳೆಸಬಹುದು ಮತ್ತು ಹೇಗೆ ಅಂತ ಹೇಳುವಂಥದ್ದು ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಅನ್ನೋ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಗೊತ್ತಿದೆಯಲ್ವಾ? 2 2 2 6 1 1 2 2 1 1 9 9 9. STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8 2 7 7 0 3 8 0 0 0. ಈಗ ಮೊದಲಿನ ಕರೆ ಯಾರ್ದು ಅಂತೇಳಿ ನೋಡುವ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ವಿ.
0: ಸರಸ್ವತಿ ಅವರೇ, ಹೇಳಿ, ನಿಮ್ಮೂರಲ್ಲಿ ಮಳೆ ಜೋರಿದೆಯಾ? ಈಗ ಬರ್ತಾ ಇದೆಯಾ ಜೋರು?
1: ಮಳೆ ಇತ್ತು ಮೇಡಮ್,
0: ಈಗ ಕಡಿಮೆ ಆಗಿದಾ?
1: ಈಗ ಸ್ವಲ್ಪ ಕಮ್ಮಿ ಆಗಿದೆ.
0: ಸರ್, ಗಿಡ ಬೆಳೆಸಿದೀರಾ ನಿಮ್ಮ ಮನೆ ಸುತ್ತಮುತ್ತ? ಈಗ
1: ನಾವು ನೆಲದಲ್ಲಿ ಬೆಳೆಸ್ತೇವೆ. ಫ್ಲಾಟಿನಲ್ಲಿ ನನ್ನ ಅಕ್ಕನ ಮಗಳೊಬ್ಳು ಮಂಗಳೂರಿನ ಇದು ಅಲ್ಲಿ ಇದ್ದಾಳೆ, ಅವಳು ಫ್ಲಾಟಿನಲ್ಲಿ ಬೆಳೆಸ್ತಾಳೆ ಮೇಡಮ್. ಬಸಾಲೆ ಒಂದೊಂದು ಚಟ್ಟಿ ಇರ್ತದೆ ಸಣ್ಣ.
0: ಹೌದು, ಪಾಟ್ ಅಲ್ಲಿ
1: ಬಾಟ್ಲ್ ಅಲ್ಲಿ ಇದು ಎಲ್ಲ ಇದು ಪುದೀನ ಮತ್ತೆ ಬಸಾಲೆ ಎಲ್ಲ ನಡ್ತಾಳೆ ಅವಳು.
0: ಪುದೀನ ಎಲ್ಲ ಹಾಕಿದ್ದಾರೆ ಇಲ್ಲಿ
1: ಮನೆಗೆ ಮೇಡಮ್. ಅಲ್ಲಿ ಅವರು ಎಲ್ಲ ಫ್ಲಾಟಿನಲ್ಲಿ ಇರುವಾಗ ಬೇಕಾಗ್ತದಲ್ಲ ಎಂತ ಸೊಪ್ಪು ಬೇವುಸೊಪ್ಪಿನ ಗಿಡ ಎಲ್ಲ ನೆಟ್ಟಿದ್ದಾರೆ.
0: ಫ್ಲಾಟ್ ಅಲ್ಲಿ ಬೇವುಸೊಪ್ಪಿನ ಗಿಡ ಹೇಗೆ ಪಾಟ್ ಅಲ್ಲಿ ಹಾಕಿದ್ದ?
1: ಹೌದು, ಸಣ್ಣ ಸಣ್ಣ ಗಿಡ ಇರುವುದು ಕಸಿಯದ್ದು.
0: ಓಕೆ, ಅದು ದೊಡ್ಡದು ಮರ ಆಗುದಿಲ್ವಾ? ಆಗ
1: ಮರ ಅದು ಮರ ಆಗುವುದನ್ನ ಕೆಳಗೆ ಇಟ್ಟಿದ್ದಾರೆ ಎಲ್ಲ.
0: ಆಗ ಅಲ್ಲ, ಮರ ಆದ್ರೆ ಈಗ ಪಾಟ್ ಅಲ್ಲಿ ಹಾಕಿದ್ರೆ ಮರ ಆದ್ರೆ ಪಾಟ್ ಬೇರೆ ಎಲ್ಲ ಪಾಟ್ ಒಡೆದುಕೊಂಡು ಹೌದು, ಆದ್ರೆ ಬೇರೆ ಹೊರಗೆ ಬರ್ತದಲ್ಲ ಪಾಟ್ ಇಂದ ಒಡೆದುಕೊಂಡು.
1: ಹೌದು ಮೇಡಮ್, ಅದಕ್ಕೆ ಸಣ್ಣ ಸಣ್ಣ ಈ ಸಣ್ಣ ಬಸಾಲೆ ಇದು ಪುದೀನ
0: ಇಂಥದೆಲ್ಲ ಹಾಕ್ಬೋದು
1: ಎಲ್ಲ ಮಾಡಿದ್ದಾರೆ. ಹೂವಿನ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಮೇಡಮ್ ಗುಲಾಬಿಯದ್ದೆಲ್ಲ.
0: ಓಹೋ, ಮನೆ ಇದು ಫ್ಲಾಟ್ ಅಲ್ಲಿ ಅವರ
1: ಚೆನ್ನ ಕಾಣ್ತದೆ ನೋಡುವಾಗ, ಹೊರಗಿನಿಂದ ನೋಡುವಾಗ. ನಾವು
0: ಬಾಲ್ಕನಿಯಲ್ಲಿಯಾ? ಬಾಲ್ಕನಿಯಲ್ಲಿ
1: ಫ್ಲಾಟಿನ ಮೇಲೆ
0: ಅದೇ ಹೊರಗಡೆ ಬಾಲ್ಕನಿಯಲ್ಲಿ ಸ್ವಲ್ಪ ಜಾಗ ಇರ್ತದಲ್ಲ ಅದರಲ್ಲಿ
1: ಇರ್ತದೆ, ಅದರಲ್ಲಿ ಎಲ್ಲ ನೆಟ್ಟಿದ್ದಾರೆ ಮೇಡಮ್. ಅದು ತುಂಬಾ ಖುಷಿ ಆಗ್ತದೆ, ಮೆಟ್ಲಲ್ಲಿ ಹೋಗುವಾಗ ಅಲ್ಲಿ ಎಲ್ಲ ಕಾಣ್ತದೆ.
0: ಮೆಟ್ಲಲ್ಲಿ ಎಲ್ಲ ಹಾಕಿ ಇಟ್ಟಿದ್ದಾರೆ.
1: ಎಲ್ಲ ಇಟ್ಟಿದ್ದಾರೆ ಮೇಡಮ್,
0: ತುಂಬಾ ಸಂತೋಷ.
1: ನಾವು ಎಂತ ಅಂದ್ರೆ, ನಾವು ಟೋಟಲ್
0: ಕರೆ ಕಟ್ ಆಯ್ತು. ಈಗ ಅವರು ಪ್ರಸಾರ ಮಾಡಲಿಕ್ಕೆ ಕೇಳಿದಂತ ಗೀತೆ ಮನೆ ಮಂತ್ರಾಲಯ ಚಿತ್ರದಿಂದ ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ, ರಮೇಶ್ ಮತ್ತು ಮಂಜುಳ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್.

0: ಈಗ ಮುಂದಿನ ಕರೆ ಯಾರ್ದು ಅಂತೇಳಿ ನೋಡುವ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ಅದೇ ಹೇಳಿದ್ನಲ್ಲ, ಮುರುಡಪ್ಪ ಅಂತ, ಕುದುರೆಮುಖದಿಂದ.
0: ಕುದುರೆಮುಖದಿಂದ ನಿಮ್ಗೆ ಯಾವ ಗೀತೆ ಬೇಕಿತ್ತು?
1: ಶ್ರೀರಾಮಚಂದ್ರ ಪಿಕ್ಚರ್ದು ಸುಂದರಿ ಸುಂದರಿ ನೋಡಿದೆ ಆ ಹಾಡು ಮೇಡಮ್.
0: ಸರಿ ಸರಿ, ಪ್ರಸಾರ ಮಾಡ್ತೇವೆ. ಈಗ ಇವತ್ತಿನ ವಿಷಯ ಗೊತ್ತುಂಟ ನಿಮ್ಗೆ?
1: ವಿಷಯ ಅದೇ, ಇದು ಪರಿಸರ ಅಲ್ಲ, ಇದು ಗಿಡ ನೆಡೋ ವಿಷಯ ಮೇಡಮ್.
0: ಹೌದು ಹೌದು ಹೌದು
1: ಹೌದು ಮೇಡಮ್, ಗಿಡ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದೆ, ಸ್ವಲ್ಪ ಜಾಗ ಇದ್ರೂ ಸ್ವಲ್ಪ ಅದು ಇದು ಗಿಡ ಎಲ್ಲ ಹಾಕಿದ್ದೀನಿ. ಆಮೇಲೆ ಮತ್ತೆ ಇದನ್ನ ಒಂದು ಪಾಟಲ್ಲೆಲ್ಲ ನಾನು ಮಾಡಿ, ಗಿಡ ಅಂದ್ರೆ ತುಂಬಾ ಪ್ರೀತಿ ಮೇಡಮ್ ನನಗೆ.
0: ಹಾಕಿದಿರ ಪಾಟಲ್ಲಿ ಎಲ್ಲ?
1: ಹಾಗಾಗಿ ಎಲ್ಲ ಮಾಡಿದೀನಿ ಮೇಡಮ್, ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಸಾಹಸ ಮಾಡಿ ಪ್ರಯತ್ನ ಮಾಡಿ ಮಾಡಿ ಮಾಡ್ತಾ ಇದೀವಿ ಮೇಡಮ್.
0: ಅದು ಹೌದು. ಇದು ಎಷ್ಟು ಜಾಗ ಇದೆ ನಿಮ್ಗೆ ಸುತ್ತಮುತ್ತ?
1: ಸ್ವಲ್ಪ ಜಾಗ ಇದೆ ಮೇಡಮ್, ಸೈಟ್ ನಮ್ದು 30-30 ಸೈಟು,
0: ಸರಿ.
1: ಜಾಗ ಇದೆ, ಜಾಗದಲ್ಲಿ ಸ್ವಲ್ಪ ಎಲ್ಲ ಮಾಡಿದೀವಿ, ಪಾಟಲ್ಲೆಲ್ಲ ಮಾಡಿದೀವಿ, ಟೆರೆಸ್ ಮೇಲೆಲ್ಲ ಇಟ್ಟಿದೀವಿ ಮೇಡಮ್.
0: ಓ, ಟೆರೆಸ್ ಅಲ್ಲೂ ಹಾಕಿದೀರಾ? ಯಾವ ಗಿಡ ಎಲ್ಲ ಹಾಕಿದೀರಿ ಟೆರೆಸ್ ಅಲ್ಲಿ?
1: ಕರಿಬೇವಿನ ಗಿಡ, ಆಮೇಲೆ ಮತ್ತೆ ನಿಂಬೆ ಹಣ್ಣಿನ ಗಿಡ.
0: ಓ, ನಿಂಬೆ ಹಣ್ಣಿದ್ದು ತುಂಬಾ ದೊಡ್ಡ ಮರ ಆಗುದಿಲ್ವಾ ಅದು?
1: ಇಲ್ಲ, ಅದು ಮರ ಏನಾಗಲ್ಲ ಅಷ್ಟು, ನಾರ್ಮಲಿ ಬಂದಾಗ ಅದೆಲ್ಲ ಸ್ವಲ್ಪ ಫಲ ಕೊಡುತ್ತೆ, ಯೂಸ್ ಮಾಡೋದು ಮೇಡಮ್.
0: ಹೌದು, ಆದ್ರ ಮರ ಎಲ್ಲ ಆದ್ರೆ ದೊಡ್ಡ ಬೇರು ಇದರಿಂದ ಹೊರಗೆ ಬರ್ತಲ್ಲ.
1: ಕೆಳಗಡೆ ಎಲ್ಲಾದ್ರೂ ಭೂಮಿಯಲ್ಲಿ ಸ್ವಲ್ಪ ಹೂಳು ಬಿಡೋದು ಅಷ್ಟೇ, ಅಲ್ಲಿವರೆಗೂ ಹಾಗೆ ಇಡೋದು
0: ಪಾಟಲ್ಲಿ ಹಾಕೋದು.
1: ಸ್ವಲ್ಪ ಜಾಗ ಇದೆ, ಸ್ವಲ್ಪ ಜಾಗದಲ್ಲೇ ಮಾಡೋದು ಮೇಡಮ್.
0: ಆದ್ರೆ ನಿಮ್ಮ ಆಸಕ್ತಿಗೆ ಮಾತ್ರ ಖಂಡಿತ ಮೆಚ್ಚಬೇಕು. ಕರಿಬೇವು ಸೊಪ್ಪು, ಇದು ಲಿಂಬೆಹಣ್ಣು ಆಗ್ತದೆ ನಿಮ್ಗೆ ಬೇಕಿದ್ದಷ್ಟು?
1: ಆಗುತ್ತೆ ಮೇಡಮ್, ನಿಂಬೆಹಣ್ಣು ಬಿಡುತ್ತೆ, ಪಾಟಲ್ಲೇ ಬಿಟ್ಟಿದೆ.
0: ನಿಮ್ಗೆ ನಿಮ್ಗೆ ಮನೆಗೆ ಬೇಕಿದ್ದಷ್ಟು ಸಿಗುತ್ತೆ ಅದರಿಂದಾನೆ?
1: ಸಿಗುತ್ತೆ, ಮನೆಗೆ ಎಷ್ಟ ಆಗುತ್ತೋ ಅಷ್ಟು ಸಿಗುತ್ತೆ ಮೇಡಮ್.
0: ಓ,
1: ನಿಂಬೆಹಣ್ಣು ಸಿಗುತ್ತೆ, ಆಮೇಲೆ ಮತ್ತೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು,
0: ಓಕೆ.
1: ಅದೆಲ್ಲ ಬೆಳಿ ಮಾಡ್ತಾ ಇದೀವಿ ಮೇಡಮ್ ನಾವು.
0: ನಿಮ್ಗೆ ಬೇಕಿದ್ದಷ್ಟು
1: ತರಕಾರಿ ಏನು ಹೊರಗಡೆ ಹೋಗ್ಬಾರ್ದು, ನಮ್ಮ ಮನೆಗೆ ಎಷ್ಟ ಆಗುತ್ತೋ ಅಷ್ಟು ನಾವು
0: ತರಕಾರಿನೂ ಬೆಳೆಸ್ಕೊಳ್ತೀರಿ?
1: ತರಕಾರಿನೂ ಬೆಳೆಸ್ತೀವಿ, ಕೆಲವೊಂದು ಹಸಿಮೆಣಸಿನಕಾಯಿ, ಆಮೇಲೆ ಮತ್ತೆ ಇದು ಬದನೆಕಾಯಿ ಇದೆಲ್ಲ ಬೆಳೆಸ್ತೀವಿ ಮೇಡಮ್.
0: ಸರಿ ಸರಿ, ಎಷ್ಟು ಮರ, ಅದು ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸ್ಲಿಕ್ಕೆ ಆಗದಿದ್ರು ಇಷ್ಟಿಷ್ಟು
1: ಮರಗಳನ್ನೆಲ್ಲ ಬೆಳೆಸಕ್ಕಾಗಲ್ಲ.
0: ಹೌದು,
1: ಆ ತರ ಏನಾದ್ರು ಮರದ್ದು ಸಿಚುಯೇಷನ್ ಬಂದ್ರೆ ಅದನ್ನ ಪಾರ್ಟ್ ಸಮೇತ ಭೂಮಿನಲ್ಲಿ ಹಾಕಿಬಿಡೋದು, ಹೂಳಿ ಬಿಡೋದು.
0: ಓ, ಭೂಮಿಯಲ್ಲಿ ಹುಳುದು,
1: ಹೂಳಿ ಅದನ್ನಿನ್ನು ಪೋಷಣೆ ಮಾಡೋದು, ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ಜಾಗ ಇದೆ, ಅದರಲ್ಲೇ ಇದು ಮಾಡ್ಬಿಡೋದು.
0: ಹೌದು, ಅದಕ್ಕೆ ಗೊಬ್ಬರ ಎಲ್ಲ ಎಲ್ಲಿಂದ ಮಾಡ್ತೀರಾ ನೀವು? ಹೇಗೆ
1: ಗೊಬ್ಬರ? ಸಗಣಿ ಗೊಬ್ಬರ ಹಾಕ್ಬೇಕು ಮೇಡಮ್, ಹಸುವಿನ ಸಗಣಿ, ಹಸು ಎಮ್ಮೆ ಸಗಣಿ ಇರುತ್ತಲ್ಲ,
0: ಹೌದು,
1: ಅದನ್ನ ಯೂಸ್ ಮಾಡ್ತೀವಿ. ನಮ್ಮ ಮನೆ ಹತ್ರ ಎಲ್ಲ ಬೇಕಾದಷ್ಟು ಸಿಗುತ್ತೆ,
0: ಸಿಗುತ್ತಾ? ಓಕೆ,
1: ಮನೆ ಮುಂದ್ಗಡೆ ಎಲ್ಲ ಸಗಣಿ ಎಲ್ಲ ಸಾರ್ವಜನಿಕ ದನಗಳು ಓಡಾಡ್ತಿರ್ತಾವಲ್ಲ,
0: ಹೌದು ಹೌದು,
1: ಅದನ್ನೇ
0: ಅದನ್ನೆಲ್ಲ ತಗೊಂಡ್ ಬರ್ತೀರಿ
1: ನೀವು? ಕಲೆಕ್ಟ್ ಮಾಡಿ ಅದನ್ನೇ ಹಾಕ್ತೀವಿ ಮೇಡಮ್.
0: ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಇದೀಗ ನಿಮ್ಮ ಗೀತೆಯನ್ನು ಕೇಳಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಮುಂದಿನ ಕರೆ ನೋಡುವ. ಹಲೋ,
1: ಹಲೋ.
0: ನಮಸ್ತೆ.
1: ಹಾಂ ನಮಸ್ತೆ ಮೇಡಮ್.
0: ಯಾರು
1: ನಾನು
0: ಮಾತಾಡ್ತಿರೋದು?
1: ಅಬ್ದುಲ್ ಕರೀಂ, ಕೋಟ ಮೂಡಿಗೆ ಅರ್ಜಿಂದ.
0: ಅಬ್ದುಲ್ ಕರೀಂ ಅವರು?
1: ಹೌದೌದು.
0: ಮಳೆ ಬರ್ತಾ ಇದೆಯಾ ನಿಮ್ಮ ಊರಲ್ಲಿ ಅಬ್ದುಲ್ ಅವರೇ?
1: ಈಗ ತುಂಬಾ ಮಳೆ.

0: ಬರ್ತಾ ಉಂಟು, ಅದಕ್ಕಾಗಿ ನಾನು ಅದು ಅದೊಂದು ಹಾಡು ನೆನಪು ಮಾಡಿ ಹೇಳಿದೆ.
1: ಹಾ, ಯಾವುದದು? ಹಲೋ.
0: ಈ ಚಂದದ ಮನೆಯಲ್ಲಿ, ಆನಂದದ ಗುಡಿಯಲ್ಲಿ,
1: ಈ ಚಂದದ ಮನೆಯಲ್ಲಿ. ಹೇಳಿ ಈಗ ಅಬ್ದುಲ್ ಅವರೆ, ನಿಮ್ಮ ಇವತ್ತಿನ ವಿಷಯ ಗೊತ್ತುಂಟ?
0: ಗಿಡಗಳನ್ನು, ಇದು ಹೂವಿನ ಗಿಡ.
1: ಹೌದು ಹೌದು ಹೌದು.
0: ನಾವಂದ್ರೆ ಹೂವಿನ ಗಿಡ ತುಂಬಾ ನೆಟ್ಟಿದ್ದೇನೆ, ಇದೆ ಗುಲಾಬಿ ಹೂವು, ಮಲ್ಲಿಗೆ ಹೂವು, ಮತ್ತೆ ಮಧ್ಯಾಹ್ನ ಮಲ್ಲಿಗೆ ಹೂವು.
1: ಬೇರೆ ಯಾವುದು ಮರಗಳನ್ನು ಯಾವ್ದಾದ್ರು ಹಾಕ್ಲಿಲ್ಲ? ದೊಡ್ಡ ದೊಡ್ಡದು ದೊಡ್ಡ
0: ಮರ ಉಂಟಲ್ಲ, ತೆಂಗಿನ ಮರ ಉಂಟು, ಅಡಿಕೆ ಮರ ಉಂಟು, ಮತ್ತೆ ಲಿಂಬೆ ಮರ ಉಂಟು. ಹಣ್ಣಾಗುದಿಲ್ಲ, ಆಗ್ಲಿಲ್ಲ ಇನ್ನು.
1: ಚಿಕ್ಕದು ಗಿಡವಾ? ಎಷ್ಟು ಜಾಗ ಇದೆ ನಿಮ್ಗೆ?
0: ನಮ್ಗೆ ಜಾಗ ಸಣ್ಣದು ಮೇಡಮ್, ಇಲ್ಲಿ ಸಣ್ಣ ಮನೆ ಮಾಡಿ ಒಂದು ನಾಲ್ಕು ಸೆಂಟ್ಸಲ್ಲಿ ಒಂದು ಸ್ವಲ್ಪ ಮರ ಹಾಕೊಂಡು ಮನೆ ಮಾಡಿಕೊಂಡು ಇದ್ದೇನೆ.
1: ಓ ಹೌದು, ಪರವಾಗಿಲ್ಲ, ಅಷ್ಟಾದ್ರೂ ಹಾಕಿದಿರಲ್ಲ ನೀವು.
0: ಹೌದು, ತೆಂಗಿನ ಮರ ಉಂಟು, ಅಡಿಕೆ ಮರಕ್ಕೆ ಎರಡು ಬಂದಿದೆ, ಮತ್ತೆ ನಾಲ್ಕು ಇನ್ನು ಸಣ್ಣವು. ಮತ್ತೆ ಸುಗಂಧಿ ಗಿಡ ಉಂಟು, ಮತ್ತೆ ಶುಂಠಿ ಹಾಕಿದ್ದು ಆಗ್ಲಿಲ್ಲ.
1: ಓ, ಶುಂಠಿ,
0: ಬೆಂಡೆ, ಮತ್ತೆ ತಂಡೆ ಬೀಳು,
1: ತರಕಾರಿಗಳೆಲ್ಲ ಹಾಕಿದ್ದೀರಿ? ತರಕಾರಿಗಳನ್ನೆಲ್ಲ ಹಾಕಿದ್ದೀರಲ್ಲ? ನಿಮ್ಗೆ ಬೇಕಿದಷ್ಟು, ನಿಮ್ಗೆ ಮನೆಗೆ ಬೇಕಿದಷ್ಟೆಲ್ಲ ಸಿಗ್ತದೆ. ಹಾಗೆ ನಾವು ಬಂದ್ರೆ ಒಳ್ಳೇದಿತ್ತೇನೋ ಆಗಿದ್ರೆ.
0: ನೀವು ಬಂದ್ರೆ ತುಂಬಾ ಸಂತೋಷ, ಬರ್ಬೇಕಲ್ಲ, ಇಲ್ಲಿ ಕೋಟಕ್ಕೆ ಬರ್ಬೇಕು, ಕೋಟದಿಂದ ಒಳಗಡೆ ಬರ್ಬೇಕು. ಗಿಳಿಯಾರ
1: ಗಿಳಿಯಾರ ಸರಿ ಸರಿ ಸರಿ.
0: ಹೌದು, ಹಳ್ಳಿ ಹಳ್ಳಿ ಊರು, ತುಂಬಾ ಚೆನ್ನಾಗಿ ಇರ್ತದೆ ಇಲ್ಲಿ ಪರಿಸರ ಎಲ್ಲ ಒಳ್ಳೇದು, ಹಚ್ಚ ಹಸಿರಾಗಿ ಇರ್ತದೆ.
1: ಹೌದು ಹೌದು. ಬಾವಿ ಇದೆಯಾ ನಿಮ್ಗೆ?
0: ಹಾ, ಬಾವಿ ಹತ್ರದಲ್ಲೇ ಇದೆ, ನಮ್ದಿಲ್ಲ, ಪಂಚಾಯತಿ ಬಾವಿ ಇದೆ.
1: ಓ ಹೌದು, ಪಂಚಾಯತಿ. ಓಕೆ ಓಕೆ. ನೀರಂತೂ ಒಳ್ಳೆ ನೀರು ಸಿಗ್ತದೆ ಅದರಿಂದ.
0: ಹಾ, ನೀರು ಸ್ವಲ್ಪ ಕೆಳಗೆ ಹೋಗ್ತದೆ ಏಪ್ರಿಲ್ ಮೇಲೆ, ಮಳೆ ಬರ್ಲಿಕ್ಕೆ ಶುರು ಆಯ್ತಲ್ಲ, ಪುನಃ ಮೇಲೆ ಬರ್ತದೆ. ನೀರಿರ್ತದೆ, ನೀರಿದೇನು ತೊಂದ್ರೆ ಇಲ್ಲ, ಹಾಗೂ ಪಂಚಾಯತಿ ನೀರು ಬರ್ತದೆ, ಬಟ್ ಅದು ಗಿಡಗಳ ಗಿಡಕ್ಕೆ ಆಗುದಿಲ್ಲ, ಸ್ವಲ್ಪ ಕಳಕ್ಕಿರ್ತದೆ.
1: ಸರಿ ಸರಿ ಸರಿ ಸರಿ. ಈ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಬ್ದುಲ್ ಅವರೇ.
0: ಈಗ ತುಂಬಾ ಧನ್ಯವಾದ,
1: ಧನ್ಯವಾದಗಳು. ಇದೀಗ ಮಂಜುಳಾ ಗುರುರಾಜ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ.

0: ಮುಂದಿನ ಕರೆ ನೋಡುವ. ಹಲೋ
1: ಹಲೋ,
0: ಹಲೋ, ನಮಸ್ತೆ.
1: ನಮಸ್ಕಾರ.
0: ಯಾರು ಮಾತಾಡ್ತಿರೋದು?
1: ನಾನು ಸದಾನಂದ ನಾಯಕ್, ಬಂಟಕಲ್ನಿಂದ.
0: ಬಂಟಕಲ್ಲಿಂದ ಸದಾನಂದ ನಾಯಕ್ ಅವರು. ಹೇಳಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಾ?
0: ಆರಾಮ ಇದ್ದೇವೆ. ಮಳೆ ಬರ್ತಾ ಉಂಟಾ ನಿಮ್ಮ ಊರಲ್ಲಿ?
1: ಮಳೆ ಸ್ವಲ್ಪ ಅಲ್ಪ ಬರ್ತಾ ಉಂಟು, ಜೋರಿಲ್ಲ.
0: ಹಾ,
1: ರೆಡ್ ಎಲ್ಲ ಹಾಕಿದ್ದಾರೆ ಉಡುಪಿ ಜಿಲ್ಲೆಗೆ, ದಕ್ಷಿಣ ಕರಾವಳಿಗೆಲ್ಲ.
0: ಹೌದು. ಹಾ,
1: ಮಳೆ ಮಳೆ ಬೇಕಾದಷ್ಟು ಬರಲಿಲ್ಲ ಇಷ್ಟವಾಗಿ.
0: ಆದ್ರೆ ರೆಡ್ ಅಲರ್ಟ್ಗೆ ತಕ್ಕ ಮಳೆ ಬರಲಿಲ್ಲ ಅಲ್ಲ?
1: ಹೌದೌದು, ರೆಡ್ ಅಲರ್ಟ್ಗೆಲ್ಲ ನಾಟಿ ಇದು ಬೇಸಾಯ ಮಾಡುವವರಿಗೆ ಬೇಕಾದಷ್ಟು ಮಳೆ ನೀರು ಆಗಿಲ್ಲ.
0: ನೀರಾಗ್ಲಿಲ್ಲ. ಹಾ, ಬೇಸಾಯ
1: ಆಗಿಲ್ಲ.
0: ಮಾಡ್ತೀರಾ ನೀವು?
1: ನಮ್ದು ಖಾಲಿ ಉಂಟು ಗದ್ದೆ,
0: ಗದ್ದೆ ಖಾಲಿ ಇದೆಯಾ?
1: ಖಾಲಿ
0: ಹಾ
1: ಉಂಟು.
0: ಹಾ, ಏನು ಅದು ಎಂತ ಯಾವುದ್ರ ಗಿಡ ಎಲ್ಲ ನಟ್ಟಿ ಹಾಕಿದ್ದೀರಿ ನೀವು ಈ ಸರ್ತಿ ಮಳೆಗಾಲಕ್ಕೆ? ಎಕ್ಸ್ಪೆಷಲ್ ಏನು ಗಿಡ ಹಾಕಿದ್ದೀರಿ?
1: ಗಿಡ ಒಂದಷ್ಟು ಮಾವಿನ ಗೆರಟೆಗಳನ್ನು ಒಟ್ಟು ಮಾಡಿ ಇಟ್ಟಿದ್ದೇನೆ ಆಗ್ಬೇಕಂತ ಹೇಳಿ. ನಮ್ದು ಹೊಸ ಮನೆ ಅಲ್ಲ, ಈಗ ಹೊಸ ಮನೆ ಹತ್ರ ಒಂದಿಷ್ಟು ಒಂದೇಕ್ಕೆ ಎಷ್ಟು ಜಾಗ ಉಂಟು
0: ಓ ಸರಿ ಸರಿ. ಹಾ,
1: ಅಲ್ಲಿ ಖಾಲಿ ಜಾಗ. ಒಂದಷ್ಟು ಕಾಡು ಉಂಟು, ಹಿಂದಿನದ್ದು ಕಾಡು, ಅದು ಬಿಟ್ಟಿದ್ದೇವೆ. ಕಾಡಿನ ಮಧ್ಯೆ ಇರೋದು ಮನೆ ಈಗ. ಉಳಿದ ಲೆವೆಲ್ ಮಾಡಿದ ಒಂದಷ್ಟು ಜಾಗ ಅಲ್ಲಿ ಒಂದಷ್ಟು ಗಿಡಗಳನ್ನು ಹಾಕಿ ಕಸಿ ಮಾಡೋಣ ಅಂತ ಇದ್ದೇನೆ ನಾನು.
0: ಕಸಿದ್ದು ಮಾವಿನ ಗಿಡವಾ?
1: ಮಾವಿನ ಗೆರೆಕ ಬೀಜ ತಂದು, ಬೀಜ ಉಂಟಲ್ಲ ನಮ್ಮಲ್ಲಿ ಉಂಟು ಸ್ವಲ್ಪ,
0: ಹೌದು.
1: ಹಾಕಿ ಗಿಡ ಆದ್ಮೇಲೆ ಮತ್ತೆ ಅದಕ್ಕೆ ಕಸಿ ಬೇರೆ ಬೇರೆ ಒಳ್ಳೆ ಗಿಡ ಅದು ಗೆಲ್ಲುಗಳನ್ನು ತಂದು ಕಸಿ ಮಾಡೋಣ ಅಂತ ಇದ್ದೇನೆ.
0: ಕಸಿ ನೀವೇ ಕಸಿ ಕಟ್ತೀರಾ?
1: ನಾನು ತರಬೇತಿ ತಗೊಂಡಿದ್ದೇನೆ ತುಂಬಾ ವರ್ಷಗಳ ಹಿಂದೆ. ಅಲ್ಲಿ ಹಳೆ ಮನೆ ಹತ್ತ ಜಾಗ ಇರ್ಲಿಲ್ಲ, ಮತ್ತೆ ಮಂಗಗಳ ಉಪದ್ರವ ಇಪ್ಪದ ಜಾಸ್ತಿ ಇತ್ತು. ಏನಾದ್ರು ಕಟ್ಟಿ ಇಟ್ಟು ಅದನ್ನ ತೆಗಿತಾ ಇದ್ರು, ಬಿಡಿಸ್ತಾ ಇದ್ರು ಮಂಗಗಳು. ರೆಡಿ ಮಾಡಿ ತೊಟ್ಟೆಯಲ್ಲಿ ಎಲ್ಲ ರೆಡಿ ಮಾಡಿ ಗಿಡವನ್ನು ಕೊಟ್ಟು ಕೊಂಡೋಗಿ ನಡೆಯೋಣ ಅಂತ ಇದ್ದೇನೆ.
0: ಮಂಗಗಳ ಉಪದ್ರ ತುಂಬಾ ಕಷ್ಟ ಅಲ್ಲ?
1: ಏನು ಕಟ್ಟಿ ಇಟ್ಟು ಅದೆಲ್ಲ ಬಿಡಿಸಿ ಎಲ್ಲ ಹಾಳು ಮಾಡ್ತೇವೆ. ಮತ್ತೆ ಭೂಮಿ ಮೇಲೆ ಸಹ ನಾವು ಬೀಜ ಹಾಕಿದ್ರೆ, ಹಲಸಿನ ಬೀಜ ಹಾಕಿದ್ರೆ ಅದು ಮೊಳಕೆ ಬರುವಾಗ ಮೇಲೆ ಅದರ ತಿರುಳು ಹೊರಗೆ ಬರ್ತದಲ್ಲ, ಅದನ್ನ ಅದು ಕಟ್ ಮಾಡಿ ಹಾಕ್ತೇವೆ.
0: ಈ ಮಾವಿನ ಇದು ತೆಂಗಿನ ಮರ ತೆಂಗಿನಕಾಯಿ ಎಲ್ಲ ಇದ್ರೆ ಅದು ಎಲ್ದು ಎಳ್ನೀರು ಅದನ್ನೇ ತೆಗೆದು ಕೆಳಗೆ ಹಾಕ್ತದಲ್ಲ?
1: ಅದೆಲ್ಲ ಸಿಂಗಲ್ ಮರ ಆದ್ರೆ ಅದಕ್ಕೆಲ್ಲ ಒಂದೇ ಮರ ಆದ್ರೆ ಕೆಳಗಿಂದ ಮೇಲೆ ಮಂಗ ಹತ್ತದಾದ್ರೆ ಅದಕ್ಕೆ ಇದು ಶೀಟ್ ಬರ್ತಾ ಇಲ್ಲ, ಇದು ಕಬ್ಬಿಣದ್ದು ಪ್ಲೇನ್ ಶೀಟ್ ಬರ್ತಾ ಇಲ್ಲ, ಅದನ್ನು ಕಟ್ಬಹುದು. ಅದನ್ನು ಕಟ್ಟಿದ್ರೆ ಮಂಗಕ್ಕೆ ಮಂಗನಿಗೆ ಮೇಲೆ ಹತ್ತಲಿಕ್ಕೆ ಗ್ರಿಪ್ ಸಿಗ್ಲಿಲ್ಲ, ಅದು ಅದು ಜಾರ್ತದೆ. ಮೇಲೊಂದು ಬೈನಿಗೆ ವೈರ್, ಕೆಳಗೊಂದು ಬೈನಿಗೆ ವೈರ್ ಹಾಕಿ

0: ಒಂದು ಕಟ್ಟಿದ್ರೆ ಒಂದೇ ಮರ ಆದ್ರೆ ಆ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಬೇರೆ ಮರದಿಂದ ಹಾರದಿದ್ರೆ
1: ಮರದಿಂದ ಮರಕ್ಕೆ ಹಾರ್ತದಲ್ಲ ಅದು.
0: ಅಲ್ಲ, ಹತ್ತಿರ ಮರ ಇಲ್ಲ, ಅದೇ ಒಂದೇ ಮರ ಆದ್ರೆ
1: ಸರಿ
0: ಈಗ
1: ಸರಿ.
0: ಉಪದ್ರ ಇದ್ದವರಿಗೆ ಆದ್ರೆ ಒಂದು ಐಡಿಯಾ ಅವರಿಗೆ ಅಂದ್ರೆ ಹಾಗೆ ಒಂದ್ ಸ್ವಲ್ಪ ಎರಡು ಎರಡು ಮೂರು ಫೀಟ್ ಎತ್ತರ ಅಲ್ಲಿ ಒಂದು ಹೀಗೆ ಚೀಟ್, ಒಂದು ಮೂರು ಮೂರು ಫೀಟ್ ಆಗಲ್ಲದ ಒಂದು ಚೀಟ್ ಅನ್ನು, ಅದು ಚೀಟ್ ಚೀಟ್ ಬರ್ತದಲ್ಲ
1: ಸರಿ. ಹೌದು ಹೌದು.
0: ಪ್ಲೇನ್ ಚೀಟ್, ಅದನ್ನು ರೌಂಡ್ ಗೆ ಕಟ್ಟಬೇಕು. ಮಧ್ಯ ಮಧ್ಯ ಬೈಂಡಿಂಗ್ ವೈರ್ ಹಾಕ್ಬಾರ್ದು, ಆ ಮೂಲೆಯಲ್ಲಿ ಈ ಮೇಲೆ ಮತ್ತೆ ಹಾಕು, ಮಧ್ಯ ಅಲ್ಲಿ ಬೈಂಡಿಂಗ್ ವೈರ್ ಹಾಕಿದ್ರೆ ಅವುಗಳಿಗೆ
1: ವೈರಿಂದ ಬರ್ತದೆ.
0: ಹತ್ತಲಿಕ್ಕೆ ಒಳ್ಳೆ ಆಗ್ತದೆ.
1: ಹೌದು ಹೌದು, ಹಗ್ಗದ ಸಹಾಯದಿಂದ
0: ಮೂಲೆಯಲ್ಲಿ
1: ಬರ್ತದೆ.
0: ಮೂಲೆಯಲ್ಲಿ ಕಟ್ಟಬೇಕು. ಆ ರೀತಿ ಮಾಡಿದ್ರೆ ಮಂಗಗಳು ಹತ್ತೋದು ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಕೆಲವರು ಹೇಳ್ತಾರೆ ಮಂಗ ಹತ್ತದೆ ಅಂತ ಹೇಳಿ,
1: ಸರಿ ಸರಿ.
0: ಆ ರೀತಿ ಮಾಡ್ಬೋದು. ಹಾರು ಮಂಗ ಹಾರುದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ,
1: ಹೌದು ಹೌದು.
0: ಜಲ್ಲುಗಳನ್ನು ತೆಗಿಬೇಕಾಗ್ತದೆ ದೂರ ಇದ್ದದ್ದು ಮರದ್ದು.
1: ಸರಿ ಸರಿ. ನಿಮ್ಗೆ ಯಾವ ಗೀತೆ ಬೇಕಿತ್ತು?
0: ನಮ್ಗೆ ಚಿಗುರಿದ ಕನಸು ಚಿತ್ರದ್ದು ಆಹಾ ಇದೇನಿದು ಅಂತ ಹಾಡು ಬೇಕು. ಅದು ಸಹ ಕೃಷಿಯದ್ದೇ, ಅದೇ ಇದು ಒಬ್ಬ ಕೃಷಿಕನದ್ದು ಒಂದು ಹಾಡು ಅದು.

0: ಹೌದು
1: ಅಂದ್ರೆ
0: ಹೌದು.
1: ಎಲ್ಲ ಜಲ್ಲುಗಳನ್ನು ತೆಗಿಬೇಕಾದ್ರೆ ದೂರ ಇದ್ದದ್ದು
0: ಹಾಂ
1: ಮರದ್ದು.
0: ಹಾಂ ಸರಿ ಸರಿ. ನಿಮಗೆ ಯಾವ ಗೀತೆ ಬೇಕಿತ್ತು?
1: ನಮಗೆ ಚಿಗುರಿದ ಕನಸು ಚಿತ್ರದ್ದು ಆಹಾ ಇದೇನಿದು ಅಂತ ಹಾಡು ಬೇಕು.
0: ಹಾಂ
1: ಅದು
0: ಸರಿ
1: ಅದು ಸಹ
0: ಸರಿ.
1: ಕೃಷಿಯದ್ದೇ, ಅದೇ ಇದು ಒಬ್ಬ ಕೃಷಿಕನದ್ದು ಒಂದು ಹಾಡು ಅದು. ಅಂದ್ರೆ ಅದು ಪರಿಸರವನ್ನು ನೋಡಿ ಅವ
0: ಹಾಂ
1: ಆಶ್ಚರ್ಯ
0: ಹೌದು.
1: ಪಡುವಂಥದ್ದು.
0: ಹಾಂ ಹೌದು ಹೌದು, ಖುಷಿ
1: ತುಂಬಾ
0: ಪಡುವಂಥದ್ದು,
1: ಒಂದು
0: ಸಂಭ್ರಮದ ಗೀತೆ ಅಲ್ಲ.
1: ಹೌದು ಸಂಭ್ರಮ. ಅದು ಮೊದಲ ಮಳೆಯಲ್ಲಿ ಎಲ್ಲ ಜರಿ ಎಲ್ಲ ಇರ್ತದಲ್ಲ,
0: ಹಾಂ
1: ನೀರಿನ ಜರಿ ಎಲ್ಲ,
0: ಹೌದು.
1: ಅದನ್ನು
0: ನಿಮ್ಮ
1: ನೋಡಿ
0: ಮನೆ
1: ಖುಷಿ
0: ಹತ್ರ
1: ಪಡುವ.
0: ಯಾವುದಾದ್ರೂ ಇದೆಯಾ ನೀರಿನ ಝರಿ ಏನಾದ್ರೂ ಇದೆಯಾ ಮನೆ ಹತ್ರ?
1: ಇಲ್ಲವ, ಇದು ಮಳೆ ಸುರಾಗಿಲ್ಲ ಅಲ್ಲ. ಮಳೆ ಸುರಾದ್ರೆ ಒಂದಷ್ಟು ಜರಿ ಅಂತ ಇಲ್ಲ,
0: ಹಾಂ
1: ಒಂದಷ್ಟು ನೀರು ಹೋಗ್ತದೆ ಹೋಗ್ತಾ
0: ಹೋಗ್ತದೆ,
1: ಇರ್ತದೆ. ಅಂದ್ರೆ
0: ಹರಿತದೆ.
1: ಈಗ ನಮ್ಮ ಏರಿಯಲ್ಲೆಲ್ಲ ಅದು ಹೊರತೆ ಜಾಸ್ತಿ ಉಂಟು, ಜಾಸ್ತಿ ಇರ್ತದೆ.
0: ಕಾಡಿನ
1: ಇಡೀ
0: ಮಧ್ಯ
1: ನಮ್ಮ
0: ಹೇಳಿದ್ರೆ
1: ಸುತ್ತ
0: ತುಂಬಾ ಚಂದ
1: ಕಡೆ.
0: ಅಲ್ಲ, ಕಾಡಿನ ಮಧ್ಯದಲ್ಲಿ ಇರೋದು ಹೇಳಿದ್ರೆ ತುಂಬಾ ಖುಷಿ ಅಲ್ಲ? ಗಾಳಿ, ಒಳ್ಳೆ ಗಾಳಿ.
1: ಒಳ್ಳೆ ಪರಿಸರ, ಒಳ್ಳೆ ಪರಿಸರಲ್ಲೇ ಮನೆ ಮಾಡಿದ್ದೇನೆ ನಾನು,
0: ಹಾಂ ಸರಿ ಸರಿ.
1: ಕಾಡಿನ ಮಧ್ಯನೇ ಉಂಟು.
0: ನಿಮ್ಮ ಮನೆ ನೋಡ್ಲಿಕ್ಕೆ ಬರಬೇಕು ಒಂದ್ಸರ್ತಿ ಸದಾನಂದ ನಾಯಕ್ ಅವರೇ.
1: ಬನ್ನಿ ಬನ್ನಿ, ಆ ದಿವಸ ಇನ್ವಿಟೇಷನ್ ಕಳಿಸಿದೆ ಒಂದು ಜೊತೆ ಜೊತೆಗೆ, ಯಾರು ಬರಲಿಲ್ಲ.
0: ಖಂಡಿತ ಬರ್ತೇವೆ ಇನ್ನೊಂದ್ಸರ್ತಿ, ನಿಮಗೆ ಕರೆ ಮಾಡಿಯೇ ಬರ್ತೇವೆ. ಕರೆ
1: ಆಯ್ತು
0: ಮಾಡಿದ್ದಕ್ಕೆ
1: ಆಯ್ತು,
0: ಧನ್ಯವಾದಗಳು.
1: ಓಕೆ,
0: ಇದೀಗ ನಿಮ್ಮ
1: ಧನ್ಯವಾದ.
0: ನೆಚ್ಚಿನ ಗೀತೆ ಕೇಳಿಸ್ತಾ ಇದ್ದೇವೆ, ಚಿಗುರಿದ ಕನಸು ಚಿತ್ರಕ್ಕಾಗಿ ಉದಿತ್ ನಾರಾಯಣ ಅವರು ಹಾಡಿರುವ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ.

0: ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿ, ಈಗ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ. ಯಾರಿದು?
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಸುರೇಶ್ ಆಚಾರ್ ಗುಡ್ಮೆ ಅಂತ ಹೇಳಿ ಮಾತಾಡೋದು.
0: ಗುಡ್ಮೆಯಿಂದ ಸುರೇಶ್ ಆಚಾರ್ ಅವರು. ನಿಮಗೆ ಇವತ್ತು ಯಾವ ಹಾಡು ಬೇಕು?
1: ಇವತ್ತು ಭಕ್ತ ಸಿರಿಯಾಳದಿಂದ ಎಸ್ ಜಾನಕಿ ಅವ್ರು ಹಾಡಿದಂತ ಏಕೋ ಏಕೋ ಪಾಶಂಕರ.
0: ಆಯ್ತಾಯ್ತು, ಪ್ರಸಾರ ಮಾಡ್ತೇವೆ. ಮತ್ತೆ ಇವತ್ತಿನ ವಿಷಯ ಗೊತ್ತಲ್ಲ ನಿಮ್ಗೆ?
1: ಹೌದು ಮೇಡಮ್, ನಾವು ಬೆಳೆಸುವಂತ ಗಿಡ ಮರ.
0: ಹಾ ಹೇಳಿ, ಮಾತಾಡಿ.
1: ನಮ್ಮನೆಯಲ್ಲಿ ಜಾಗ ಹೆಚ್ಚಿಲ್ಲ ಮೇಡಮ್, ಒಂದು ಏಳು ಏಳುವರೆ ಸೆಂಟ್ಸ್ ಅಷ್ಟೇ.
0: ನೀವು ಪೇಟೆಯಲ್ಲಿ ಇರುವುದ ಅಲ್ಲ ಹಳ್ಳಿ ಕಡೆಯ?
1: ನಮ್ಮನೆಯಲ್ಲಿ ಜಾಗ ಹೆಚ್ಚು ಅಷ್ಟೊಂದು ಹೆಚ್ಚಿಲ್ಲ.
0: ಹಾ,
1: ಏಳುವರೆ ಸೆಂಟ್ಸ್ ಜಾಗ.
0: ಏಳುವರೆ ಸೆಂಟ್ಸ್ ಉಂಟಲ್ಲ, ಮತ್ತೆ ಅಲ್ಲ ಜಾಗ ಎಲ್ಲ.
1: ಹೌದಲ್ಲ, ಅದುಂಟು ಅದುಂಟು.
0: ಹಾ ಹಾ, ಅಲ್ಲ ಇದರಲ್ಲಿ ಎಷ್ಟು ಎಲ್ಲ ಗಿಡ ಎಲ್ಲ ನೆಟ್ಟಿದ್ರಿ?
1: ಬಾಳೆ ಉಂಟು ಸ್ವಲ್ಪ. ಅತ್ತಿಗೆ ಹೂವಿನ ಗಿಡಗಳೆಲ್ಲ.
0: ಯಾವ ಬಾಳೆ ಗಿಡ ಮತ್ತೆ ಬೇರೆ ಯಾವ ಗಿಡ ಇದೆ?
1: ಬೇರೆ ಮತ್ತೆ ಇದ ಪೇರಳೆ.
0: ಆಹಾ,
1: ಕರಿಬೇವು.
0: ಆಹಾ, ಇದು ಹೂವಿನ ಗಿಡ ಎಲ್ಲ ಉಂಟು?
1: ಹೌದು ಮೇಡಮ್, ಹೂವಿನ ಗಿಡ, ನಂಜುಬಟ್ಲು, ಮಂದಾರ.
0: ಆಹಾ, ತರಕಾರಿ ತರಕಾರಿ ಎಲ್ಲ ಹಾಕೋದಿಲ್ವಾ? ತರಕಾರಿ ಎಲ್ಲ ಅಲ್ಲ, ತರಕಾರಿ ಎಲ್ಲ ಹಾಕ್ತೀರಾ? ಮಳೆಗಾಲ ಬಂತಲ್ಲ, ಈಗ ಎಲ್ಲ ಹಾಕೋದು ಉಂಟ?
1: ಮಳೆಗಾಲದ ಬೆಂಡೆ.
0: ಅದೇ ಜಾಗ ಸಣ್ಣದು ಅಂತ ಹೇಳಿದ್ದೀರಿ, ಆದ್ರೆ ಕೆಲವೊಂದು ಬೆಳೆಸಿದ್ದೀರಿ ಅಲ್ವಾ? ಹಸಿರನ್ನು ಹೆಚ್ಚಿಸ್ಲಿಕ್ಕೆ ಹೆಚ್ಚಿಸಿದ್ದೀರಿ ಅಲ್ವಾ?
1: ಜಾಗ ತುಂಬಾ ಇದ್ರೆ ನಾನು ಮಾಡಬಹುದು. ನೀರಿನ ವ್ಯವಸ್ಥೆ ಎಲ್ಲ ತುಂಬಾ ಉಂಟು ನಮ್ಗೆ, ಬಾವಿ ಉಂಟು, ನೀರು ಒಳ್ಳೆ ಮೇಲ್ಗಡೆ ಉಂಟು ನೀರು.
0: ಹೌದಾ, ಪರವಾಗಿಲ್ಲ. ಇದ್ದ ಜಾಗದಲ್ಲಿ ಕೂಡ ಸ್ವಲ್ಪ ಹಸಿರು ಬೆಳೆಸಿದ್ದೀರಲ್ವಾ, ಸಂತೋಷ ಆಯ್ತು. ಈಗ ನಿಮ್ಮ ಹಾಡು ಪ್ರಸಾರ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈ ಹಾಡನ್ನು ಹಾಡಿದವರು ಎಸ್ ಜಾನಕಿ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯದ ಈ ಗೀತೆಗೆ ಸಂಗೀತ ಟಿ ಜಿ ಲಿಂಗಪ್ಪ.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ವರಂಗದಿಂದ ರಾಮಣ್ಣ ಅಂತ ಮೇಡಮ್.
0: ರಾಮಣ್ಣನವರು, ಹೇಗಿದ್ದೀರಿ ಮತ್ತೆ?
1: ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
0: ಎಲ್ಲರೂ ಚೆನ್ನಾಗಿದ್ದೇವೆ. ಮಳೆಯೆಲ್ಲ ಹೇಗೆ ಉಂಟು ಅಲ್ಲಿ?
1: ಮಳೆ ನಿನ್ನೆ ಜಾಸ್ತಿ ಇತ್ತು ಮೇಡಮ್. ಇವತ್ತು ಸ್ವಲ್ಪ ಸಿಡಿಲುಂಟು ಮತ್ತೆ ಬಿಸಿಲುಂಟು ಸ್ವಲ್ಪ.
0: ಆಹಾ, ಇಲ್ಲಿ ಕೂಡ ಹಾಗೆ ಇದೆ.
1: ಮಧ್ಯಾಹ್ನ ಮೇಲೆ ಬರ್ಬೋದೇನ?
0: ಹೌದು, ನಮ್ದು ಒಂದು ಆಶಯ ಅಲ್ವಾ.
1: ಹೌದೌದೌದು.
0: ಮತ್ತೆ ಇವತ್ತು ನಿಮಗೆ ಯಾವ ಹಾಡು ಬೇಕು?
1: ನನಗೆ ಅದೇ ರಾಗ ಅದೇ ಹಾಡಲ್ಲಿ ಮೇಡಮ್.
0: ಹ್ಞೂ.

0: ಹಾಡು.
1: ಒಳ್ಳೆ ಹಾಡ್ತೀರಿ ನೀವು. ಮತ್ತೆ ಹೇಳಿ ಇವತ್ತಿನ ವಿಷಯದ ಬಗ್ಗೆ.
0: ಇವತ್ತಿನ ವಿಷಯದ ಬಗ್ಗೆ ಅಂದ್ರೆ ಮೇಡಮ್, ನನ್ನ ಸ್ನೇಹಿತೆ ನರ್ಸ್ ಇದ್ದಾರೆ, ಫ್ರೆಂಡ್, ಅವರು ಟೆರೆಸ್ ಅಲ್ಲಿ ಹಾಕ್ತಾರೆ ಮೇಡಮ್, ಫ್ಲಾಟ್ ಅಲ್ಲಿ ಹೂವಿನ ಗಿಡ, ಅರಿವೆ ಗಿಡ.
1: ಓಹೋ.
0: ಮತ್ತು ಹೌದೌದೌದು, ಎಲ್ಲ ಗಿಡವನ್ನು ಹಾಕ್ತಾರೆ, ಮಣ್ಣು ಹಾಕಿ ಮತ್ತು ಗೋಣಿಯಲ್ಲಿ. ಹೌದೌದು,
1: ಮಾಡ್ತಾರೆ ಎಲ್ಲ ಗಿಡ ಎಲ್ಲ.
0: ಹೌದೌದು, ಅವರನ್ನು ನಾವು ಸಂದರ್ಶನ ಎಲ್ಲ ಮಾಡ್ಲಿಕ್ಕೆ, ಅವರ ಸಂದರ್ಶನ ಎಲ್ಲ ಆಗಿದೆ. ಆಗ
1: ಎಲ್ಲಿ ಅದು ನಿಮ್ಮ ಮನೆಯಲ್ಲಿ ಹೇಳಿದ್ದ ಅಲ್ಲ, ಬೇರೆಯವರ ನೇಬರ?
0: ಹಾ, ಮನೆಯಲ್ಲೆಲ್ಲ ನನ್ನ ಫ್ರೆಂಡ್ ಸಿಸ್ಟರ್ ಬೇರೆಯವರು. ನಮ್ಮ ಮನೆ ಹಳ್ಳಿಯಲ್ಲೆಲ್ಲ ಮೇಡಮ್, ನಮ್ಮ ಮನೆ ಪೇಟೆಯಲ್ಲೇ ಅಲ್ಲ.
1: ಆಹಾ,
0: ಹೌದೌದು, ಪೇಟೆ ಮತ್ತು ಫ್ಲಾಟ್ ಅಲ್ಲಿ ಅಲ್ಲ ಅಂತ ಟ್ರಾಫಿಕ್ ಕೊಟ್ಟಿದ್ದಲ್ಲ.
1: ಮತ್ತೆ ಕಾಂಪೋಸ್ಟ್ ಎಲ್ಲ ಅವರೇ ತಯಾರಿಸ್ತಾರ? ಗೊಬ್ಬರ ಎಲ್ಲ
0: ಮೇಡಮ್,
1: ಗೊಬ್ಬರ ಎಲ್ಲ ಅವರೇ ತಯಾರಿಸ್ತಾರ?
0: ಹೌದೌದೌದು, ತಯಾರಿಸ್ತಾರೆ, ದನ ಎಲ್ಲ ಉಂಟು ಅವ್ರ ಹತ್ರನೇ.
1: ಆಹಾ,
0: ಹೌದೌದು, ಗಿಡ ಎಲ್ಲ ಗೊಬ್ಬರ ಹಾಕಿ ಅವರು ಎಲ್ಲ ಇದು ಮಾಡ್ತಾರೆ ಮೇಡಮ್.
1: ನಿಮ್ದು ಹಳ್ಳಿಯಲ್ಲಿ ಹೇಳಿದ್ರಲ್ಲ, ಅಲ್ಲಿ ಏನೇನು ಬೆಳೆಸ್ತೀರಿ ನೀವು?
0: ಇಲ್ಲಿ ನಾವು ನಮ್ಮದು ತೋಟ ಎಲ್ಲ ಉಂಟು, ಅಡಿಕೆ ಗಿಡ ಎಲ್ಲ ಉಂಟು, ಮತ್ತೆ ನಾವು ಎಲ್ಲ ಬಸಳೆ ನೆಟ್ಟಿದ್ದೇವೆ.
1: ಹಳ್ಳಿಯಲ್ಲಿ ಬೇಕಾದಷ್ಟು ಜಾಗ ಇರ್ತದೆ ಅಲ್ವಾ?
0: ಹೌದೌದು,
1: ನಗರದಲ್ಲಿ ಸ್ವಲ್ಪ ಕಷ್ಟ, ಇದ್ದ ಜಾಗವನ್ನು ನಾವು ಹಸಿರಾಗಿಸಬೇಕು ಅಲ್ವಾ? ಇದು ಪರಿಸರಕ್ಕೂ ಒಳ್ಳೇದು, ನಮಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದಲ್ವಾ?
0: ಹೌದೌದು ಮೇಡಮ್.
1: ಸರಿ, ಈಗ ನಿಮ್ಮ ಇಷ್ಟದ ಹಾಡು ಯಾವುದು? ಅದೇ ರಾಗ ಅದೇ ಹಾಡು ಚಿತ್ರದ ಧನ್ಯವಾದಗಳು ನಿಮಗೂ ಕೂಡ. ಸರಿ, ನಿಮ್ಮ ಹಾಡು ಈಗ ಪ್ರಸಾರ ಆಗ್ತದೆ.
0: ಕೇಳಿ,
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಹಾಡಿದ ಅದೇ ರಾಗ ಅದೇ ಹಾಡು ಚಿತ್ರದ ಗೀತೆಯನ್ನು ರಾಮಣ್ಣನವರು ಕೇಳಿದರು. ಈ ಗೀತೆಯ ಸಾಹಿತ್ಯ ಆಚೆ ಉದಯ ಶಂಕರ್, ಸಂಗೀತ ಶಂಕರ್ ಗಣೇಶ್.

0: ಹಲೋ, ಹಲೋ, ಹಲೋ, ಕರೆ ಕಟ್ಟಾಗಿದೆ. ಹಲೋ ಹಲೋ ಹಲೋ, ಮಾತಾಡಿ, ಯಾರಿದು?
1: ನಾನು ಉಜಿರೆಯಿಂದ ಕಮಲ ಮಾತಾಡುದು.
0: ಹಾಂ, ಕಮಲ ಅವರು.
1: ಹೌದು,
0: ಯಾವ ಹಾಡು ಬೇಕಿತ್ತು ಇವತ್ತು ನಿಮಗೆ?
1: ನನಗೆ ಗಂಗಾ ಯಮುನ ಚಿತ್ರದಿಂದ.
0: ಹಾಂ, ಯಾವುದು? ಯಾವ ಹಾಡು? ಯಾ, ಗಂಗಾ ಯಮುನ ಚಿತ್ರದಿಂದ?
1: ಮೇಡಮ್,
0: ಗಂಗಾ ಯಮುನ
1: ಪ್ರಸಾರ
0: ಚಿತ್ರದಿಂದ ಅಲ್ವಾ?
1: ಹೌದೌದು.
0: ಹಾಂ, ಪ್ರಸಾರ ಮಾಡ್ತೇವೆ. ಇವತ್ತಿನ ವಿಷಯದ ಬಗ್ಗೆ ಹೇಳಿ ಆಯ್ತಾ?
1: ಅಂದ್ರೆ ನಮ್ಮ ಸ್ವಲ್ಪ ಜಾಗ ಇರುದು ಮೇಡಮ್, ಅಂದ್ರೆ ಗೋಣಿಗೆ ಚೀಲಕ್ಕೆ ಒಂದು ಮಣ್ಣಾಕಿ ಹೂವಿನ ಗಿಡ ಅಥವಾ ಬೇರೆ ಬೇರೆ ಹೂವು ಗಿಡಗಳನ್ನು ಇಡ್ತೇವೆ ಮೇಡಮ್. ಮತ್ತೆ ಲಿಂಬೆ ಗಿಡ ಉಂಟು, ಮತ್ತೆ ಬಸಳೆ ಉಂಟು, ಮತ್ತೆ ತೊಂಡೆಕಾಯಿ ಉಂಟು, ಮತ್ತೆ ತುಂಬಾ ಮರಗೆಣಸಿದ್ದು ತುಂಬಾ ನೆಟ್ಟಿದ್ದೇವೆ ಮೇಡಮ್.
0: ಅಲ್ಲ, ಈಗ ನೆಟ್ಟದ್ದು ಯಾವಾಗ? ಬೇಸಿಗೆಯಲ್ಲಿ ನೆಟ್ಟದ್ದ ಅಲ್ಲ, ಮಳೆಗಾಲಕ್ಕೆ ನೆಟ್ಟಿದ್ರ?
1: ಮಳೆಗಾಲದಲ್ಲಿ ನೆಟ್ಟಿದ್ದೇವೆ, ಅಂದ್ರೆ ಮರಗೆ ಅನಿಸು ಮಳೆಗಾಲದಲ್ಲಿ ಜಾಸ್ತಿ ನೆಡುದು. ಮತ್ತೆ ಇದ್ರದ್ದು ಮುಳ್ಳು ಸೌತೆ ಅದ್ರ ಸಹ ನೆಟ್ಟಿ ಗಿಡ ಹಾಕಿದ್ದೇವೆ ಮೇಡಮ್.
0: ಆಹಾ, ಅಲ್ಲ, ಈ ಜೋರು ಮಳೆ ಬರುವಾಗೆಲ್ಲ ಅದು ಕೊಳೆತು ಹೋಗುದಿಲ್ವಾ?
1: ಅಂದ್ರೆ ನಾವು ಅದಕ್ಕಿಂತ ಮೊದ್ಲು
0: ಹಾ,
1: ಇದು ಬೀಜ ಹಾಕಿಬಿಡ್ತೇವೆ ಮೇಡಮ್. ಈಗ ಅದನ್ನು ದೊಡ್ಡದಾಗಿ ಗಿಡ ನೆಟ್ಟಿದ್ದೇವೆ ಮೇಡಮ್.
0: ಆಹಾ ಹಾ ಹಾ, ಅಲ್ಲ
1: ಅಂದ್ರೆ ಮಳೆಗಾಲದಲ್ಲಿ ಇದು ಆಗ್ತದೆ ಮೇಡಮ್, ಮುಳ್ಳು ಸೌತೆದು.
0: ಆಹಾ,
1: ಹಾಗೆ ಬಸಳೆ ಎಲ್ಲ ಮುಗೀತು ಮೇಡಮ್, ತೊಂಡೆಕಾಯಿ ಆಗ್ತಾ ಉಂಟು.
0: ಆಹಾ, ಮುಂಚೆ ಎಲ್ಲ
1: ಮತ್ತೆ ಬೇವಿನ ಸೊಪ್ಪು ಉಂಟು ಮೇಡಮ್ ತುಂಬಾ.
0: ಹೌದಾ? ಯಾವುದು, ಕರಿಬೇವ ಕಹಿಬೇವ?
1: ತುಂಬಾ ಇದೆ.
0: ಆಹಾ,
1: ಇದು ಚಟ್ನಿಯಲ್ಲಿ ಹಾಕಿ ಎಲ್ಲ ಚಿಕ್ಕ ಚಿಕ್ಕ ಗಿಡವನ್ನು ನೆಡ್ತೇವೆ. ಮತ್ತೆ ಇದು ಪುದೀನದ್ದು ಇದೆಲ್ಲ ಹಾಕಿದ್ದೇವೆ ಮೇಡಮ್.
0: ತುಂಬಾ ಗಿಡಗಳನ್ನು ನೆಟ್ಟಿದ್ದೀರಿ ಅಲ್ವಾ?
1: ಹೌದು, ಅದರಿಂದ ಖುಷಿ, ನಮಗೆ ಖುಷಿ ಆಗ್ತದೆ ಮೇಡಮ್. ಹೂವಿನ ಗಿಡ ಒಂದು ಹವ್ಯಾಸವೂ ಕೂಡ ಆಗ್ತದೆ ಮೇಡಮ್, ಎಲ್ಲ
0: ಹೌದು
1: ಗಿಡಗಳನ್ನು.
0: ಹೌದು, ಇದರಿಂದ ಶುದ್ಧ ಗಾಳಿ ಸಿಗ್ತದೆ ನಮಗೆ, ತಂಪಾದ ವಾತಾವರಣ ಅಲ್ವಾ?
1: ಹೌದೌದು ಮೇಡಮ್.
0: ಮತ್ತೆ ಇದು ಒಂದು ಟೈಮ್ ಪಾಸ್ ಕೂಡ. ಹೌದು, ಮಾನಸಿಕ ನೆಮ್ಮದಿಗೂ ಒಳ್ಳೇದಲ್ವಾ?
1: ಹೌದೌದು, ಅಂದ್ರೆ ಖುಷಿ ಪಡ್ತದೆ, ನಮ್ಮ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡ್ತದೆ. ಅಂದ್ರೆ ಯಾವುದು ಕೆಲಸ ಮಾಡುವಾಗ ಅದರ ಮೇಲೆ ಗಮನ ಇರ್ತದೆ ಮೇಡಮ್.
0: ಹೌದು, ನಮಗೆ ಕೆಲವೊಂದು ವಿಷಯಕ್ಕೆ ನಮಗೆ ಮನಸ್ಸು ಸ್ವಲ್ಪ ಹಗುರಾಗ್ಲಿಕ್ಕೂ ಇದೆಲ್ಲ ಒಳ್ಳೇದು ಅಲ್ವಾ? ಈ ಗಿಡ ನೆಡೋದು ಅಲ್ವಾ, ಇದೊಂದು ಹವ್ಯಾಸ ಇದ್ರೆ ಒಳ್ಳೆಯದು. ನೀವು ತರಕಾರಿ ಹೇಳಿದ್ರಲ್ಲ, ನೀವು ಹೊರಗಡೆ ಪೇಟೆಗೆಲ್ಲ ಕೊಡ್ತೀರಾ, ಮಾರ್ತೀರಾ ತರಕಾರಿ?
1: ನಾವು ಈಗಿನ ಕೇಳಿದ ಅವರಿಗೆ ಫ್ರೀ ಆಗಿ ಕೊಡ್ತೇವೆ. ನಾನು ಹಣ ತಗೊಳ್ಳಿಲ್ಲ, ಹಣ ಕೊಟ್ಟರು ಕೂಡ ಬೇಡ ಅಂತ ಹೇಳ್ತೇವೆ. ಮತ್ತೆ ವೀಳ್ಯದ ಎಲೆ ಉಂಟು, ಒಂದು ಅಜ್ಜಿ ಅವರು ನಮ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಅಂದ್ರೆ ಅವರಿಗೆ ನಾನು ಧರ್ಮಕ್ಕೆ ಕೊಡುದು ಮೇಡಮ್.
0: ಹೌದೌದು,
1: ಅದರಿಂದ ನಮಗೆ ಖುಷಿ ಆಗ್ತದೆ. ಅಂದ್ರೆ ಅವರಿಗೆ ಒಂದು ಹೆಲ್ಪ್ ಆದವರಿಗೆ ನಾವು ಫ್ರೀ ಕೊಟ್ಟರು ಕೂಡ ನಮಗೆ ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಮೇಡಮ್.
0: ಹೌದೌದು, ಅದೇ, ನೀವು ರಾಸಾಯನಿಕ ಮುಕ್ತರಾಗಿ ಒಂದು ಇದು ತಾಜಾ ಅಡುಗೆಯನ್ನು ತಿಂತಾ ಇದ್ದೀರಿ ಅಲ್ವಾ?
1: ಹೌದೌದು ಮೇಡಮ್.
0: ಓಕೆ ಓಕೆ ಮೇಡಮ್, ನಿಮ್ಮ ಹಾಡು ಈಗ ಪ್ರಸಾರ ಆಗ್ತದೆ, ಗಂಗಾ ಯಮುನ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿದ್ಯಾಸಾಗರ್ ಅವರ ಸಂಗೀತ.

ಸ್ನೇಹಿತರೆ, ನಗರಗಳಲ್ಲಿ ಜಾಗದ ಕೊರತೆ ಇದ್ದರೂ ಸ್ವಲ್ಪ ಯೋಜನೆ ಮಾಡಿದರೆ ಅಲ್ಪ ಜಾಗದಲ್ಲಿಯೇ ಸಾಕಷ್ಟು ಗಿಡಗಳನ್ನು ಬೆಳೆಸಿ ಹಸಿರನ್ನು ಕಾಣಬಹುದು. ಶುದ್ಧ ಗಾಳಿಯನ್ನು ಪಡೆದು ಆರೋಗ್ಯವನ್ನು ಸುಧಾರಿಸಬಹುದು. ಸರಿ, ಈ ಹೃದಯರಾಗ ಕಾರ್ಯಕ್ರಮದ ಸಮಯ ಮುಗಿಯುತ್ತಾ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಮನೋಜ್ ಕುಮಾರ್ ಮತ್ತು ಚಂದ್ರಶೇಖರ ಪಾಣಾಜೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಾನು ಸುಲೋಚನ ನವೀನ್ ಮತ್ತು ಅಂಜನಾ ಮಾಡುವ ನಮಸ್ಕಾರಗಳು.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 to 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶೆಯೇ? ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ ಮೊಬೈಲ್ ಸಂಖ್ಯೆ 9449926506000 ಈ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಇಂದು ಮಂಗಳವಾರ ಬೆಳಗ್ಗೆ 11:30 to 12:30 ಧ್ವನಿಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿ.

ಆಕಾಶವಾಣಿ ಮಂಗಳೂರು. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕೀರ್ತನ್ ಹೊಳ್ಳ ಅವರ ಗಾಯನದಲ್ಲಿ ಈಗ ಕೇಳಿ ರಾಗ್ ಲಲಿತ್. ತಬ್ಲಾ ಸಾಥಿ ವಿಘ್ನೇಶ್ ಕಾಮತ್, ಹಾರ್ಮೋನಿಯಂ ಪ್ರಸಾದ್ ಕಾಮತ್. ಕೇಳಿ ರೇನಾ ಕಾ ಸಪ್ನಾ ವಿಳಂಬಿತ್ ಏಕ್ ತಾಲ್ ಮತ್ತು ಜೋಗಿಯ ಮೋರೆ ಘರ ಧೃತ್ ತೀನ್ ತಾಲ್.

0: ಕೀರ್ತನ್ ಹೊಳ್ಳ ಅವರ ಗಾಯನದಲ್ಲಿ ರಾಗ್ ಲಲಿತ್ ಕೇಳಿದಿರಿ. ತಬ್ಲಾ ಸಾಥಿ ವಿಘ್ನೇಶ್ ಕಾಮತ್, ಹಾರ್ಮೋನಿಯಂ ಪ್ರಸಾದ್ ಕಾಮತ್. ಇಲ್ಲಿಗೆ ಈ ಹಿಂದೂಸ್ತಾನಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10 ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ.

0: ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನು ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನು ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
3: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
4: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗ್ ಹೋಗೋಣ?
5: ಯಾವ್ದಾದ್ರು ನದಿ ವನ ಇರೋ ಜಾಗಕ್ಕೆ ಹೋಗೋಣವಾ?
4: ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಹೋದ್ಮೇಲೆನೆ ಗೊತ್ತಾಗೋದು.
6: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಡ್ಬಿಡ್ಬೇಕು ಆಯ್ತಾ?
7: ವಾವ್, ಎಷ್ಟ್ ಚೆನ್ನಾಗಿದೆ ಈ ಜಾಗ.
3: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
4: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
5: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
4: ಇಲ್ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
6: ಹಾ ಕಿತ್ತಳೆ, ದ್ರಾಕ್ಷಿ, ತೆಂಗು, ಬಾಳೆ.
7: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
3: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೇ ಆಗ್ತಾ ಇದೆ ಅಲ್ವಾ?
4: ಹ್ಞೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
5: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ನೋಡಿ.
4: ಈ ಭೂತಾಯಿ ವರ್ಣನೆ ಇರೋ ನಮ್ಮ HR ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ

0: ಆಗಿ ಕಾಪಾಡ್ತಾಳೆ.
1: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
2: ಹ್ಮ್, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
3: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
2: ಓ ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
4: ಹಾ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
0: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನು ನೋಡಿ ನೋಡಿ ಸಾಕಾಗಿದೆ.
1: ಹ್ಮ್, ಸಿಟಿಗಳಲ್ಲಂತೂ ನೀರು ಕುಡಿಯೋಕೆ ಭಯ ಆಗತ್ತೆ.
2: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
3: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
2: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
4: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
0: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿಡುವುದು, ಇವೆಲ್ಲ ಮಾಡ್ಬೇಕು.
1: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
2: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡೂ ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
3: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತಹ ಸರಳ ಮತ್ತು ಪ್ರಮುಖ ವಿಧಾನಗಳನ್ನು ನಾ ಹೇಳ್ತೀನಿ, ಕೇಳಿ. ಮೊದಲನೇದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನು ಸದಾ ಬಿಡಬಾರ್ದು. ಮತ್ತು ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನು ತಕ್ಷಣ ರಿಪೇರಿ ಮಾಡೋದು.
2: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
4: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
0: ಮಲ್ಚಿಂಗ್
1: ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
2: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
3: ಹಾಗೆ ನೀರಿನ ಮರುಬಳಕೆ ಮಾಡಬಹುದು, ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
2: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ಆರ್ ಲೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ, ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನು ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನು ಬೇರೆ ಬೇರೆ ರೂಪದಲ್ಲೂ, ಅಂದರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀ ಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ದಲು ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ. ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ಟರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನ್ಯಾರು ಗೊತ್ತಾ? ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದು ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

0: ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
3: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-223.
2: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
3: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-223.

ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕಲಾ ಉತ್ಸವ ಯೋಜನೆ ಈ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಹಾಸನಗಿ ಅವರಿಂದ ಭಕ್ತಿಗೀತೆಗಳನ್ನು ಆಲಿಸುವಿರಿ. ಹಾಗೆ 2:40 ಅನೂಪ್ ಜಲೋಟ ಹಾಡಿರುವ ಗಜಲ್ಗಳು ಪ್ರಸಾರವಾಗಲಿದೆ.

ಇಂದು ಸಂಜೆ 5:30 ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಮತ್ತು ಮೇಘನ. 5:45 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ. ಇಂದು ಸಂಜೆ 6:50 ಕಿಸಾನ್ ವಾಣಿ, ಖೇತ್ ಬಚಾವೋ ಅಭಿಯಾನ್. ಈ ಸರಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ ಕುರಿತು ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನ

ಅನಿಗಳಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ರಜನಿ ಭಟ್. ಆ ಬಳಿಕ ಗೇರು ಹಣ್ಣಿನ ಮೌಲ್ಯವರ್ಧನೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ವೀಣಾ ಜಿಎಲ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸ್ನೇಹ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

0: ಇಂದು ರಾತ್ರಿ 8:30 ಕಾವ್ಯಧಾರೆ ಸುಮಂಗಲ ಕೃಷ್ಣಾಪುರ ಇವರಿಂದ. ಹಾಗೆ 9:30 ಇಂದು ರಾತ್ರಿ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ ಕೇಳುವಿರಿ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಈ ದಿನದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಿದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನರೇ ಅದನ್ನೋ ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತಹ ವಿಷಯ ಅಲ್ಲ. ನಮ್ಮ ಮಿದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತ ಒಂದು ಪರಿಪೂರ್ಣ ಅಂಗ. ಈ ಮಿದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನ ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು.
4: ನಮಸ್ಕಾರ ಮೇಡಮ್.
3: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡುವುದನ್ನ ಕೇಳ್ತಿರ್ತೀವಿ. ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕೆ ಆಗ್ತವೆ?
4: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೇನಾಗುತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವರು ಒಪ್ಕೊಳ್ಳೋದೇ ಬಹಳ ಕಷ್ಟ. ಅದಾಗತ್ತೆ, ಇದೊಂದು ನೀವು ಹೇಳ್ದಂಗೆ ಸಂಪೂರ್ಣ ಅಂಗ, ಅದರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅನ್ರಿ. ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರ ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಅಲ್ಲಿ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ. ಸೊ ಕೆಲವೊಂದು 3 ಸ್ಟೇಜ್ ಇರುತ್ತೆ, ಕೆಲವೊಂದು 4 ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ 5 ಲೇಯರ್ ಇದೆ. ಆಮೇಲೆ ನಮ್ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಅಂತ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ 3 ಭಾಗ, ಹೊರಗಡೆ ಇದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ. ಕಣ್ಣು ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತಹ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇದು ಯಾವುದೇ ಭಾಗದಿಂದನೂ ಗಡ್ಡೆಗಳು ಬರಬಹುದು. ಅದೆಲ್ಲಾನು ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
3: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರಹ

0: ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟಿರ್ತದೆ?
1: ಸೈಜ್ ಕಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳೋದ್ರೆ ಒಂದು 1200-1400 ಗ್ರಾಮ್ ಅಂದ್ರೆ 1.5 kg ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಾಮುಖ್ಯ. ಮೆದುಳು ಗಡ್ಡೆಯ ಗುಣಲಕ್ಷಣ ಅದ್ರದ ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲಿನೂ ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಎಡಗಡೆ ನಮ್ಮ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನಾದ್ರ ಅರ್ಥ ಅಂದ್ರೆ ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆ ಆಗಿದೆ. ಸಿಂಪಲ್ ಆಗಿರುವಂತಹ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ 1-3 ತಿಂಗಳಿಂದ ತಲೆನೋವು ಬರ್ತಾ ಇದೆ. ಈ ರೀತಿ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋವುತ್ತಾ ಇದೆ, ಅದ್ ಜೊತೆಗೆ ಕಣ್ಣು ಮಂಜು ಮಂಜು ಅನ್ಸುತ್ತೆ, ಎರಡೆರಡು ಕಾಣಿಸ್ತಾ ಇದಾವೆ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗುವ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೇನ್ತೀವಿ ರೇಸ್ ರೆಸಿಪಿ ಅಂದ್ರೆ ತಲೆಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತಹ ಗುಣಲಕ್ಷಣ. ಇನ್ನು ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರಬಹುದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ್ಬೇಕು. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ, ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ, ಏಟ್ ಬಿಡಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡ್ಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವು ಹೇಳ್ತೀವಿ ಮೇಡಮ್.
0: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ಟು ಮಾಡ್ಕೋಬೇಡ, ತಲೆಗೆ ಪೆಟ್ಟು ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾಯ್ತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ ಗೆ ರಿಲೇಟೆಡ್ ಇರ್ತದ, ಅಥವಾ ನೀವು ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್
1: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಏನಾಗುದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ, ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು. ಇನ್ ಕೆಲವ್ರ ಮಕ್ಕಳು ಚೂಪಾಗಿರ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವ್ದೋ ಗೋಡೆ ಗಿಡ ಹಚ್ಕೊಂಡು ಕಟ್ ಆಗಿ ಎಲುಬು ಕಟ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗ, ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇದ್ಮಲ್ಲ. ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದರೆಗಳು ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ 4-5 ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ದು ಅಬ್ಸರ್ವೇಷನ್ ಸಲುವಾಗಿ ವಾರ್ಡಲ್ಲಿರಿ, ಆಮೇಲೆ ನೀವು ಫಾಲೋಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ, ಈಗ 15-50 ಸಾಮಾನ್ಯವಾಗಿ ಹೇಳ್ತಾರೆ, 40-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಇದು ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ, ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನ್ ಬರೋದಿಲ್ಲ, ಅದೊಂದು ಧೈರ್ಯ ಇರ್ಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು
0: ಇಲ್ಲ. ಈಗ ಮೆದುಳುಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ.
1: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್, ಕೆಲವೊಂದು ಉದಾಹರಣೆಗೆ ಗ್ರೇಟ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂದ್ರೆ ಪ್ರತಿ ಸಲನಲ್ಲ ತುಂಬಾ ಜಾಸ್ತಿ ಆದಾಗ ರಕ್ತಸ್ರಾವ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರು ಮೆಟಾಸಿಸ್ ಅಂತೀವಿ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅದಾಗ್ಬೋದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗದ ನಾನು ಹೇಳ್ತಾರ ವಿಧಾನಗಳಿವು, ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬೋದು ಅಂತ ಮಾತ್ರ ಉದಾಹರಣೆಗಳನ್ನು ಕೊಡ್ತಾ ಇರೋದು. ಕೋರಿಕಾರ್ಸಿನಮಾ ಅಂತ ಹೇಳ್ತೀವಿ, ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಅದು ಮೆದುಳಲ್ಲಿರೋದ್ರ ಮೆದುಳಲ್ಲಿ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ, ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಾನಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ
0: ತಲೆನೋವು ವಾಂತಿ ಬರೋದು ಅಂತ. ಈಗ ಡಾಕ್ಟರ್, ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
1: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್. ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19

0: ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ. ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಾನಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ಣು ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಕೈಕಾಲು ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ ಹೇಳ್ತೀವಿ, ನೀವು ಇದೇ ರೀತಿ ಮೆಡಿಸಿನ್ ತಗೊಳಮ್ಮ, ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡ್ ಮಕ್ಕಳಲ್ಲೂ ಆಗಬಹುದು. ಇನ್ ಕೆಲವೊಂದರಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಮಾಡೋಣ ಅಥವಾ ಬೆನ್ನೂರು CSF ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್. ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಇಟ್ ಮೆಲ್ಟ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ಎಲ್ಲಾ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ನು ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವು ಒಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ, ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗಬೇಕು. ನಾನೊಂದು 15 ದಿನದ ಒಂದು ಪೇಷಂಟ್ ಗೆ ಇದೇ ರೀತಿ ಆಪರೇಷನ್ ಮಾಡಿ 10 ಗಂಟೆ ಆಪರೇಷನ್ ಆಯ್ತು. ಅದು ಆ ಪೇಷಂಟ್ ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರಗಳೆಲ್ಲ ವೀಕ್ನೆಸ್ ಆಗಿತ್ತು. ಅದಕ್ಕೆ ತಕ್ಕಂತಹ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತಂದ್ರೆ ರಕ್ತನಾಳಗಳು ನರಗಳು ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗಬಾರ್ದಂತ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರುವ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ವರ್ಷದ ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದ್ದೆ ನಾನು. ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದಾಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಗಂಡೆ ಕಂಡು ಬಂದ್ರು, ಇನ್ನೊಂದ್ 10 ದಿನ ಔಷಧಿ ತಗೊಂಡ್ರಿ ಲಕ್ವ ಆದಂಗಿದೆ, 12 ವರ್ಷದಾಗೆ ಆ ರೀತಿ ಆಗೋ ಸಾಧ್ಯತೆ ಕಡಿಮೆ, ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗುವುದಂದ್ರೆ ನಾವು ಸಮಯದಲ್ಲಿ ನೀವು ಬರ್ಲಿಲ್ಲ ಆ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಇದೊಂದು ಒಳ್ಳೆಯ ಉದಾಹರಣೆ, ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮ್ಗೆ ಅದರದ ಪೂರ್ತಿ ಗುಣ ಪಡಿಸೋದು ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ವಾಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರ್ಬೋದು, ಈ ತರದ ಲಕ್ಷಣಗಳು ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನ ಭೇಟಿಯಾಗುವುದು ಸೂಕ್ತ.
0: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಕನ್ಸಲ್ಟೇಷನ್ ಮಾಡ್ತಾರೆ, ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು 1 ತಿಂಗಳ ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1/3 ಅಂಶದ ಮೆದುಳಷ್ಟು ಗಡ್ಡೆ ಇದೆ, ಮೆನಿಜೋಮ ಗಡ್ಡೆ ಇದೆ. ಆ ತಾಯಿಗೆ ಬರುವತ್ತಿಗೆ ತುಂಬಾ ವೀಕ್ನೆಸ್ ಆಗ್ಬಿಟ್ಟು ಬಲಗಡೆ ಮಾತು ಆಲ್ಮೋಸ್ಟ್ ನಿಲ್ಲಕ್ಕೆ ಶುರು ಆಗಿತ್ತು. ಅದನ್ನ ಒಂದು 6-8 ತಾಸು ಸರ್ಜರಿ ಮಾಡಿ ತೆಗೆದ್ವಿ, ಪೂರ್ತಿ ಒಂದು ಗಡ್ಡೆ ಒಂದೇ ಪೀಸ್ ಅಲ್ಲಿ ಬಂದಂಗಾಯ್ತು. ಸೊ ನೀವು ಮೆನ್ಷನ್ ಮಾಡಿದಾಗ ಅವರು ಸರಿಯಾದ ಸಮಯದಲ್ಲಿ ಬಂದು ತೊಂದರೆಗಳಾಗದೆ ಇರುವಂಗೆ ಆದ್ರೆ ಅಟ್ಲೀಸ್ಟ್ ಮೆದುಳಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದಾಗ ನೀವು ತುಂಬಾ ಲೇಟ್ ಮಾಡಬಹುದು, ಸಮಯ ಕಳೀಬಾರ್ದು. ಸೂಪರ್ ಸ್ಪೆಷಲಿಸ್ಟ್ ಹೇಳಿದಂಗೆ ಅದು ಸರ್ಜರಿ ಹೇಳಿದ್ರೆ ದಯವಿಟ್ಟು ಸಮಯದಲ್ಲಿ ಮಾಡಿಸ್ಕೊಳ್ತಾಳೆ.
1: ಈಗ ಡಾಕ್ಟರ್, ಈ ಮೆದುಳು ಗಡ್ಡೆಗಳು ಈಗ ಮಾತಾಡ್ತಾ ನೀವು 2-3 ಉದಾಹರಣೆಗಳನ್ನು ಕೊಟ್ಟ ಹಾಗೆ, ಕೆಲವು ದೊಡ್ಡ ಸೈಜ್ ಅಲ್ಲಿ ಇರ್ತದೆ, ಕೆಲವು ಚಿಕ್ಕದಿರ್ತದೆ, ಇವು ಒಂದ್ಸತಿ ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರ್ತದೆ?
0: ಗ್ರೇಡ್ 1 ಮತ್ತೆ ಗ್ರೇಡ್ 2 ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ ಒಂದು ಅದರದ ಸೈಜ್ ಕಡಿಮೆ ಮಾಡಬೇಕು. ನಾನೊಂದು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರೂ ಪೂರ್ತಿ ತೆಗೆದೆ, ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು. ಇನ್ನು ಕೆಲವೊಂದರಲ್ಲಿ ರಕ್ತನಾಳ ಒಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗಲನ್ನು ಬಿಟ್ಟು ಬರ್ತೀವಿ. ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ 3 ಮತ್ತೆ ಗ್ರೇಡ್ 4 ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋ ಥೆರಪಿ ಕೊಡಬೇಕಾಗಬಹುದು, ರೇಡಿಯೇಷನ್ ಕೊಡಬೇಕಾಗಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5-year ಸರ್ವೈವಲ್ ರೇಟ್ ಅಂತ ಇದೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯತೆಗಳು ಕನ್ನಡದಲ್ಲಿ ಹೇಳಬೇಕಾಗಿರುತ್ತೆ. ಅದರ ಪ್ರಕಾರ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಯಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದಿನ ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
1: ಈಗ ಡಾಕ್ಟರ್, ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆ ಭಾಗವನ್ನ ನಿಯಂತ್ರಿಸ್ತದೆ ಅಂತೇಳಿ. ಈ ಆಕ್ಸಿಡೆಂಟ್ಗಳು ಆದಾಗ, ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೇನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ. ಯಾವ ಸಮಯದಲ್ಲಿ ಬ್ರೇನ್ ಡೆಡ್ ಆಗ್ತದಂತೆ
0: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೇ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ ಅಂದ್ರೆ, ಒಂದು ನಿಮಿಷ ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತದೆ, ನಾವು ಕ್ಯಾಲೋರಿ ಟೆಸ್ಟ್ ಅಂತ ಹೇಳ್ತೀವಿ.

0: ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊತೀವಿ. ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡ್ತೀವಿ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ಲಾಗ್ಲಿ ಅಥವಾ ಊಟದೊಂದು ಅಗಳು ನಮಗೆ ನೆತ್ತಿಗೆತ್ತಿತಪ್ಪ ಜೀವ ಹೋದಂಗಾಯ್ತು ಅಂತ. ಸೊ ಇವೆಲ್ಲ ಯಾಕೆ ಹೇಳ್ತಾರೆ, ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ನರದ ರಿಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ನಾವು ಪಾಸಿಟಿವ್ ರಿಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೇನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜನಕ್ಕೆ ಇದು ನಾನು ಹೇಳೋದ್ರಿಂದ ಈ ಪದಗಳು ಕಿವಿಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ತಲೆಗೇಟಾಗೋದು ಅಂತಹ ಆಗದಿರೋ ನೋಡ್ಕೊಳ್ಳುವಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ದ್ಬಿಟ್ಟು ಗಾಡಿ ಹತ್ಬೇಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಯಲ್ಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬೋದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದಿರೋ ಅಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
1: ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೇನ್ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದ್ರೂ ಬದಲಾವಣೆಗಳು ಇದೆಯಾ ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
0: ಆಕ್ಚುಲಿ ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ ನಾನು ಹೇಳ್ತಿರ್ತೀನಿ, ಸರ್ ನಿಮ್ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ, ಸೊ ನಿಮ್ಗೆ ಅವಶ್ಯಕತೆ ಇಲ್ಲ ದೊಡ್ಡದಾಗ ಪೂರ್ತಿ ಶೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಸ್ಪೆಷಲಿ ಲೇಡೀಸ್ಗೆ ಅವರಿಗೆ ಬೇಕು ಅಂದ್ರೆ ಮಾತ್ರ ತೆಗಿತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನ ರೆಗ್ಯುಲರ್ ಆಗಿ ಪೇಪರ್ಲಿ ಹಾಕಿ, ಒಂದು ಪೇಷಂಟ್ ಹೀದೇ ಆಗಿತ್ತು, ತಲೆನೋವು ಅಂತ ಬಂದ್ರು ಮೈಗ್ರೇನ್ ಇರ್ಬೋದು, ಔಷಧಿ ನಾನೇ ಕೊಟ್ಟೆ, ಆಮೇಲೆ 15 ದಿನ ಸರ್ ಕಡಿಮೆ ಆಗಿಲ್ಲ, ಸ್ಕ್ಯಾನ್ ಮಾಡೋಣ, ಮೆದುಳುಗಡ್ಡೆ ಇತ್ತು. ಸೊ ಒಂದು ಆಪರೇಷನ್ ನಾವು ಸ್ಮಾಲ್ ಹೋಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿನೇ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮವಾಗಿರುವಂತಹ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆ ಅಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು ನಿಮಗೆ, ಆದ್ರೆ ನಾನು ಕೊಲ್ಗುತ್ತೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಮೊದಲದಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ ಕೆಲವೊಂದು ಪಿಟ್ಯುಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀ ಹೋಲ್ ಆಪರೇಷನ್ ಮಾಡಿ, ಟ್ರೈಜಮ್ ನ್ಯೂರಾಲಜಿ ಅಂತೀವಿ, ರಕ್ತ ನಾಳ ಒಂದು 5ನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿ ನೋವು ಶಾಕ್ ಹೊಡೆದಂಗೆ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀ ಹೋಲ್ ಸರ್ಜರಿಗಳು ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
1: ಬದಲಾವಣೆ
0: ಆಗಿದೆ. ಹೌದು,
1: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣನೇ ನಾನು ಹೊಳ್ಳಿ ಬದುಕು ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
0: ಈಗೂ ತುಂಬಾ ಮೂಢನಂಬಿಕೆಗಳಿದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗಳು ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ ನ್ಯೂಸ್ ಪೇಪರ್ ಓದ್ತಿರ್ತಾರೆ, ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವರಿಗೆ ಏನಾಗುತ್ತೆ, ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ. ಏನಾದ್ರೆ ಸಮಾಲೋಚನೆ ಮಾಡೋಣ, ಒಬ್ರು ಇಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬಟ್ ಕರೆಕ್ಟ್ ಆಗಿರುವಂತ ಚಿಕಿತ್ಸೆ.
1: ಅಟ್ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮಾಗ್ತದೆ.
0: ನಿಜ.
1: ಆಯ್ತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ, ಯಾವುದೇ ತರಹದ ತಲೆನೋವು, ವಾಂತಿ, ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು, ಇಂತಹ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರಬಹುದು, ವೀಕ್ನೆಸ್ ಆಗಿರಬಹುದು ಅಂತ ಉದಾಸೀನ ಮಾಡದೆ ನರ ರೋಗ ತಜ್ಞರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆದಾಗ ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರ ರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
0: ಧನ್ಯವಾದಗಳು, ನಮಸ್ಕಾರ.
2: ಬ್ರೇನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ

ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ. ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ. ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗುವುದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತೀವಿ. ಯಾರೋ ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನು ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು, ನೀರು ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೆ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ ಒಂದು ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲುಬು ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ 6 ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೆ ಅಲ್ಲ, ಮುಂದೆ 6 ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೆ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬುವ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತ

ವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆ

0: ವಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ ಎರಡು ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. ಎರಡು ವಾರದ ಮೇಲನೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ ಎರಡು ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
1: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
2: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ 2 ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9-12 ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ.

ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ನಿಮಿಷಗಳಿಗೆ ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schooleducation.schoolucation.kar.nic.in/vidavahini ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ 2 ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ. ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧೆಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ 3 ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನೂ ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ 2 ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನದ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.

0: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ಧ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೆ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ.

0: ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9ರಂದು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7.50 ಕೋಟಿ ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ. ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ

0: ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
1: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
2: ಎಫ್ಎಂ 100.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಗಣಪತಿ ಭಟ್ ಹಾಸನಗಿ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು.

0: ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಗಣಪತಿ ಭಟ್ ಹಾಸನಗಿ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಈ ಕಾರ್ಯಕ್ರಮಕ್ಕೆ ನಾನು ಸುಲೋಚನಾ ನವೀನ್ ಮಾಡುವ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಭೂಮಿಯ ಅಮೂಲ್ಯ ಸಂಪತ್ತುಗಳೆಂದರೆ ನೀರು, ಗಾಳಿ, ಮಣ್ಣು, ಕಾಡುಗಳು, ಖನಿಜ ಸಂಪತ್ತುಗಳು, ವನ್ಯಜೀವಿಗಳು ಇತ್ಯಾದಿ ಇತ್ಯಾದಿ. ಈ ಅಮೂಲ್ಯವಾದ ಸಂಪತ್ತುಗಳಲ್ಲಿ ಸಾಗರವೂ ಒಂದು. ಇದು ಜಲಚರಗಳ ಆಶ್ರಯ ತಾಣ ಹಾಗೂ ಹವಾಮಾನ ಸಮತೋಲನದ ಮೂಲವೂ ಹೌದು. ಪ್ರತಿ ವರ್ಷ ಜೂನ್ 8ರಂದು, ಅಂದರೆ ನಿನ್ನೆಯ ದಿನವನ್ನು ವಿಶ್ವ ಸಾಗರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸಮುದ್ರಗಳ ಮಹತ್ವ, ಸಮುದ್ರಕ್ಕೆ ಆಗುವ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವಸಂಸ್ಥೆ ಈ ದಿನವನ್ನು ಆಚರಣೆಗೆ ತಂದಿತು. ಈ ಬಗ್ಗೆ ಸ್ವಲ್ಪ ಮಾತನಾಡುತ್ತಾ ಇಂದಿನ ಹಾಡಿಗೆ ಕಿವಿಯಾಗೋಣ. ಈಗ ಕೇಳಿ, ನೀರು ಮತ್ತು ಪ್ರಕೃತಿಯ ಸೊಬಗನ್ನು ಬಿಂಬಿಸುವ ಸಾಗುವ ದಾರಿಯಲ್ಲಿ ಚಿತ್ರದ ಈ ಗೀತೆಯನ್ನು. ರಾಜೇಶ್ ಕೃಷ್ಣನ್ ಹಾಡಿದ ಈ ಗೀತೆಯ ಸಾಹಿತ್ಯ ಶಿವಕುಮಾರ್ ಗೌಡ, ಸಂಗೀತ ಎಸ್ ನಾಗು ಅವರದು.

ಭೂಮಿಯ ಸುಮಾರು ಶೇಕಡ 71% ಭಾಗವು ಸಾಗರವು ಆವರಿಸಿದ್ದು ಜೀವಿಗಳ ಉಳಿವಿಗೆ ಅಗತ್ಯವಾದ ಅನೇಕ ಸಂಪನ್ಮೂಲಗಳನ್ನು ಒದಗಿಸುತ್ತವೆ. ನೀರು ಆವಿಯಾಗಿ ಮೋಡಗಳಾಗಿ ರೂಪುಗೊಂಡು ಮಳೆಯಾಗಿ ಭೂಮಿಗೆ ಮರಳುವುದು ಈ ಸಾಗರದಿಂದಲೇ. ಆದ್ದರಿಂದ ಸಾಗರಗಳು ಜಲಚಕ್ರದ ಪ್ರಮುಖ ಅಂಗವಾಗಿದ್ದು ಅಸಂಖ್ಯಾತ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಆಶ್ರಯ ತಾಣವೂ ಹೌದು. ಮುಂದೆ ಕೇಳಿ ಅವತಾರ ಪುರುಷ ಚಿತ್ರದ ಗೀತೆ, ವಾಣಿ ಜಯರಾಮ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾದ ಈ ಗೀತೆಯ ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿ, ಸಂಗೀತ ವಿಜಯಾನಂದ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜೀವ ವೈವಿಧ್ಯದ ನೆಲೆಯಾದ ಈ ಅಮೂಲ್ಯ ಸಾಗರ ಸಂಪತ್ತನ್ನು ರಕ್ಷಣೆ ಮಾಡುವುದು ನಮ್ಮ ಮುಖ್ಯ ಕರ್ತವ್ಯ. ಆದರೆ ನಾವು ಅದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಕೂಡ ಅಷ್ಟೇ ಮುಖ್ಯ. ಮಿತಿಮೀರಿದ ಮೀನುಗಾರಿಕೆ, ತೈಲ ಸೋರಿಕೆ, ಮಾಲಿನ್ಯಕಾರಕ ಮಾನವನ ಚಟುವಟಿಕೆಗಳಿಂದ ಸಾಗರದಲ್ಲಿ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ. ಸಾಗರಗಳ ಸೌಂದರ್ಯವನ್ನು ಸವಿಯುವುದಕ್ಕೆ ಹೋಗುವಂತಹ ನಾವು ಅಲ್ಲಿ ಮಾಡುವಂತಹ ಮಾಲಿನ್ಯದಿಂದ ಸಾಗರದ ಜೀವಿಗಳಿಗೆ ಕುತ್ತು ಬರುವಂತೆ ಮಾಡುತ್ತೇವೆ.

ಸೇಡಿನ ಸಂಚು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಈ ಗೀತೆಗೆ ಸತ್ಯಂ ಅವರ ಸಂಗೀತವಿತ್ತು. ಸಹಸ್ರಾರು ಜನರಿಗೆ ಆಹಾರದ ಮೂಲವಾಗಿರುವಂತಹ ಈ ಸಾಗರ ಎಂಬ ಸಂಪತ್ತು ನಮ್ಮ ಪೂರ್ವಜರಿಂದ ಬಂದ ಆಸ್ತಿಯಲ್ಲ, ಮುಂದಿನ ಪೀಳಿಗೆಯಿಂದ ನಾವು ಎರವಲು ಪಡೆದ ಅಮೂಲ್ಯ ನಿಧಿಯೇ ಸರಿ. ನಮ್ಮ ಪರಿಸರ ಸಮತೋಲನದಲ್ಲಿರಬೇಕಾದರೆ ಸಾಗರಗಳ ಪಾತ್ರ ಅತಿ ಪ್ರಮುಖವಾದದ್ದು. ಜಗತ್ತಿನಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾದಂತೆ ಸಾಗರಗಳ ಮಾಲಿನ್ಯ ಕೂಡ ಅಷ್ಟೇ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಎಂಬ ಉದ್ದೇಶದಿಂದ ವಿಶ್ವಸಂಸ್ಥೆ ವಿಶ್ವ ಸಾಗರ ದಿನವನ್ನು ಆಚರಣೆಗೆ ತಂದಿತು. ಸಾಗರದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದು ಇದರ ತಿಳುವಳಿಕೆಯನ್ನು ಮನವರಿಕೆ ಮಾಡಿತು. ಕೇಳಿ ಅಂತರ್ಗಾಮಿ ಚಿತ್ರದ ಈ ಗೀತೆಯನ್ನು. ಧ್ವನಿಯಾದವರು ರಮೇಶ್ ಚಂದ್ರ ಮತ್ತು ಮಂಜುಳಾ ಗುರುರಾಜ್. ರಚನೆ ಶ್ಯಾಮಸುಂದರ ಕುಲಕರ್ಣಿ. ಸಂಗೀತ ರಾಜೇಶ್ ರಾಮನಾಥ್.

ಸ್ನೇಹಿತರೆ, ಹಾಗಾದರೆ ಸಾಗರವನ್ನು ಸುಂದರವಾಗಿಸಲು ನಾವೇನು ಮಾಡಬಹುದು? ಕಸವನ್ನು ನೀರಿನ ಮೂಲಗಳಿಗೆ ಎಸೆಯಬಾರದು. ಒಂದು ಬಾರಿ ಬಳಸಿ ಎಸೆಯುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಸಮುದ್ರ ತೀರ ಸ್ವಚ್ಛತಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಮೀನುಗಾರಿಕೆಯಲ್ಲಿ ನಿಯಮಗಳನ್ನು ಪಾಲಿಸಿ ಸಮುದ್ರದ ಜೀವ ವೈವಿಧ್ಯವನ್ನು ಕಾಪಾಡಬೇಕು. ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಬೇಕು. ಮುಂದೆ ಕೇಳಿ. ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ ಚಿತ್ರದ ಈ ಗೀತೆಯನ್ನು ಹಾಡಿದವರು ಕಪಿಲ್ ನಾಯರ್, ರಚನೆ ಧನಂಜಯ್ ರಂಜನ್, ಸಂಗೀತ ಚರಣ್ ರಾಜ್.

0: Nationwide celebrations to begin from today. IMD issues red alert for heavy rainfall over Karnataka, Kerala and Mahe. Also predicts heat wave conditions over Delhi, Punjab, Himachal Pradesh, Jammu and Kashmir, Ladakh, Uttar Pradesh, Vidarbha and West Rajasthan. And in men's cricket, India A set target of 278 runs against Sri Lanka A in Tri-Nation A series at Dambulla, Sri Lanka. With that, we end the midday news.
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೇ ತೇರಾ ಹೀರೋ ಈ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಹಾಡಿರುವ ಕೌಸರ್ ಮುನೀರ್ ಅವರ ಗೀತೆ, ಸಂಗೀತ ಸಾಜಿದ್ ವಾಜೀದ್.

ಸಂಗಡಿಗರೊಂದಿಗೆ ಅಲ್ಕಾ ಯಾಜ್ಞಿಕ್ ಹಾಡಿರುವ ಮಾಧೋಶಿ ಚಿತ್ರದ ಗೀತೆ ಶಕೀಲ್ ಅಜ್ಮಿ ಅವರ ಈ ಗೀತೆಗೆ ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತವಿದೆ.

0: ಇದೀಗ ಒಂದು ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our, an economic size of more than 50 trillion will get over. Areas such as textile, engineering goods, marine products, plantation items, will see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಮ್ಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ, ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು. ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ

0: ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು, ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆಯ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು. ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ TRM ಸಾಫ್ಟ್ವೇರ್ ಬದಲಿಗೆ IPDS IT ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು. ಈಗ ಅನೂಪ್ ಜಲೋಟ ಹಾಡಿರುವ ಕಬೀರ್ ದಾಸ್ ರಚನೆಯ ಗಜಲ್ಗಳು.

0: ಇದುವರೆಗೆ ಅನೂಪ್ ಜಲೋಟ ಹಾಡಿರುವ ಗಜಲ್ಗಳನ್ನು ಕೇಳಿದಿರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಪ್ರಿಯ ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ, ಗುರುಗಳು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಮತ್ತು ಮೇಘನ, 5:45ಕ್ಕೆ ಕನ್ನಡ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ವಾಣಿ, ಖೇತ್ ಬಚಾವೋ ಅಭಿಯಾನ್ ಸರಣಿಯಲ್ಲಿ ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ, ಈ ಕುರಿತು ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ರಜನಿ ಭಟ್. ಬಳಿಕ ಗೇರು ಹಣ್ಣಿನ ಮೌಲ್ಯವರ್ಧನೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ವೀಣಾ ಜಿಎಲ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸ್ನೇಹ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, ರಾತ್ರಿ 8:00ಕ್ಕೆ ಯುವವಾಣಿ, 8:30ಕ್ಕೆ ಕಾವ್ಯಧಾರೆ, ಸುಮಂಗಲ ಕೃಷ್ಣಾಪುರ ಇವರಿಂದ, 9:15ಕ್ಕೆ ಸ್ಪಾಟ್ಲೈಟ್, ಇಂದು ರಾತ್ರಿ 9:30ಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ ಕೇಳುವಿರಿ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮ ಇಂದು ರಾತ್ರಿ 9:30ಕ್ಕೆ. 10:30ಕ್ಕೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರವಿದೆ. ವಿಷಯ ಆರ್ಥಿಕ ವಿಕಾಸ್. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಇಂದು ರಾತ್ರಿ 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ ಮೂಡಿಬರಲಿದೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಆಕಾಶವಾಣಿ ಮಂಗಳೂರು, ಈಗ ಸಮಯ 3:05:15. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಸಂಜೆಯ ಪ್ರಸಾರ 5 ಗಂಟೆಗೆ ಆರಂಭ. ನಮಸ್ಕಾರ.

ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೇ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಆತ್ಮೀಯ ನಮಸ್ಕಾರ. ಈ ಪ್ರಸಾರದಲ್ಲಿ ನಾನು ನಿಮ್ಮ ಜೊತೆ ಪ್ರಶಾಂತಿ ಶೆಟ್ಟಿ ಇರುವೈಲು. ಈಗ ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ.

ಕೇಳಿ, ತುತಕ್ ತುತಕ್ ತುತಿಯ ಚಿತ್ರಕ್ಕಾಗಿ ಮಲ್ಕೀತ್ ಸಿಂಗ್, ಕನಿಕಾ ಕಪೂರ್ ಹಾಗೂ ಸೋನು ಸೂದ್ ಹಾಡಿರುವ ಗೀತೆ. ಶಬೀರ್ ಅಹಮದ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜ್ ಆಶು.

0: Tafona, துரியா ஃபிர்த மூச்சாக்கே.
1: ತೂತಕ ತೂತಕ ತೂತಿಯ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಕೇಳಿ, ಗುರು ರಾಂಧವ ಅವರು ರಚಿಸಿ ಸಂಗೀತ ನೀಡಿ ನೀತಿ ಮೋಹನ್ ಅವರೊಂದಿಗೆ ಹಾಡಿರುವ ಗೀತೆ. ಈ ಚಿತ್ರದ ಹೆಸರು ಸೋನು ಕೆ ಟಿ ಟು ಕೆ ಸ್ವೀಟಿ.

ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ ಚಿತ್ರಕ್ಕಾಗಿ ಸುನಿಧಿ ಚೌಹಾಣ್ ಹಾಗೂ ಸುಖವಿಂದರ್ ಸಿಂಗ್ ಹಾಡಿರುವ ಗೀತೆ ಕೇಳಿದಿರಿ. ಸಿದ್ಧಾರ್ಥ್ ಸಿಂಗ್ ಅವರ ರಚನೆಗೆ ಸಂಗೀತ ನೀಡಿರುವವರು ವಿಕ್ಕಿ ಪ್ರಸಾದ್.

ಅಯಾರಿ ಚಿತ್ರದ ಗೀತೆ ಕೇಳಿದಿರಿ. ಸುನಿಧಿ ಚೌಹಾಣ್ ಹಾಗೂ ಅಸೀಸ್ ಕೌರ್ ಅವರ ಧ್ವನಿಯಲ್ಲಿ ಮನೋಜ್ ಮುಂತಾಶಿರ್ ಅವರ ರಚನೆ ಇದು.

ರಾಹತ್ ಫತೇಹ್ ಅಲಿ ಖಾನ್ ಅವರ ಧ್ವನಿಯಲ್ಲಿ ಬತ್ತಿ ಗುಲ್ ಮೀಟರ್ ಚಾಲು ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನಜರತ್ ಫತೇಹ್ ಅಲಿ ಖಾನ್. ಮುಂದೆ ಕೇಳಿ ಚಿಚ್ಚೋರೆ ಚಿತ್ರಕ್ಕಾಗಿ ಅರ್ಜಿತ್ ಸಿಂಗ್ ಅವರು ಹಾಡಿರುವ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ಪ್ರೀತಮ್.

ಚಿಚ್ಚೋರೇ ಚಿತ್ರಕ್ಕಾಗಿ ಅರ್ಜಿತ್ ಸಿಂಗ್ ಅವರು ಹಾಡಿರುವ ಗೀತೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜುಡ್ವಾ ಪಾರ್ಟ್ ಟೂ ಚಿತ್ರಕ್ಕಾಗಿ ದೇವ್ನೇಗಿ ಹಾಗೂ ನೇಹಾ ಕಕ್ಕಡ್ ಹಾಡಿರುವ ಗೀತೆ. ದೇವ್ ಕೊಹ್ಲಿ ಅವರ ರಚನೆಗೆ ಸಂಗೀತ ಸಂದೀಪ್ ಶಿರೋಡ್ಕರ್.

0: ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಕೇಳಿ ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳಾಗಿ ಭಾಗವಹಿಸುತ್ತಾರೆ ನಿಷ್ಕಲ್ ರಾವ್ ಹಾಗೂ ಮೇಘನಾ.

0: ಸ್ವಭಾವೋ ದುರತಿಕ್ರಮಃ ಇತ್ಯುಚ್ಯತೆ. ಜನ್ಮಜಾತೋಯಂ ಗುಣಃ ನೈಕಾಃ ಗುಣಾಃ ಏವಮೇವ ಜನ್ಮನಾ ಜಾಯಂತೆ. ಯಥಾ ಮಾತಾ ತಥಾ ಪುತ್ರಿ ಇತಿ ಶ್ರುತಂ ಕಿಲ. ಮಾತುಃ ಪರತಃ ತಥಾ ಪಿತುಃ ಪರತಃ ಅಪತ್ಯಃ ಇತ್ಯುಕ್ತೆ ಪುತ್ರ ಪೌತ್ರಾವ ತಾನ್ ಗುಣಾನ್ ಧೃತ್ವಾ ಜನ್ಮ ಪ್ರಾಪ್ನುವಂತಿ. ಅಯಮೇವ ಸ್ವಭಾವಃ ಜನ್ಮಜಾತೋಯಂ ಗುಣಃ. ಸ್ವಭಾವ ಪರಿವರ್ತನ ದುಷ್ಕರಂ ದುಸ್ಸಾಧ್ಯಂ ಅತಃ ಉಚ್ಯತೆ ದುರತಿಕ್ರಮೋಯಂ ಸ್ವಭಾವಃ. ಅದ್ಯ ಸ್ವಭಾವ ವಿಷಯಜಂ ಸುಭಾಷಿತ ಶ್ಲೋಕಮೇಕಂ ಪಠಾಮಃ. ತತ್ಪೂರ್ವೇ ಜ್ಞಾತುಮಿಚ್ಛಾಮಿ ಕೋಯಂ ಛಾತ್ರಃ.
1: ನಮಸ್ತೆ ಗುರುವರ್ಯ.
0: ನಮಸ್ತೆ.
1: ನಿಷ್ಕಲ್ ರಾವ್ ಇತಿ ಮಮ ನಾಮ. ಮಂಗಳೂರು ಮಹಾನಗರಿ ಶಾರದಾ ವಿದ್ಯಾಲಯೇ ದಶಮ ಕಕ್ಷಾಯಾಂ ಸಂಸ್ಕೃತಂ ಪಠನ್ ಅಸ್ಮಿ. ಇಯಂ ಮಮ ಮಿತ್ರಂ.
2: ನಮಸ್ತೆ ಗುರುವರ್ಯ. ಮೇಘನಾ ಇತಿ ಮಮ ನಾಮ. ಅಹಮಪಿ ದಶಮ ಕಕ್ಷಾಯಾಂ ಶಾರದಾ ವಿದ್ಯಾಲಯೇ ಸಂಸ್ಕೃತಂ ಪಠಂತೀ ಅಸ್ಮಿ.
0: ಸಂತೋಷಃ. ಶುಭಂ ಭೂಯಾತ್. ಶೃಣುಮಸ್ತಾವತ್. ಮಾಂ ಅನುವದಂತು. ಭಾಗವತೆ ಸುಭಾಷಿತಮಿದಂ ದೃಶ್ಯತೆ. ಪರಸ್ವಭಾವಕರ್ಮಾಣಿ
3: ಪರಸ್ವಭಾವಕರ್ಮಾಣಿ
0: ನ ಪ್ರಶಂಸೇನ್.

0: ಕ್ಷೇಣ ಚ.
1: ಸಂಸ್ಕೃತೆ ಉಚ್ಚಾರ ಶುದ್ಧಿ ಮುಖ್ಯತಾಂ. ಉಚ್ಚರತು ಸ್ವಭಾವ
0: ಸ್ವಭಾವ.
1: ಪ್ರಶಂಸೇನ್ನ ಗರ್ಹಯೇತ್
0: ಪ್ರಶಂಸೇನ್ನ ಗರ್ಹಯೇತ್.
1: ಪ್ರಶಂಸೇತ್ ನ ಗರ್ಹಯೇತ್, ವದತು.
0: ಪ್ರಶಂಸೇತ್ ನ ಗರ್ಹಯೇತ್.
1: ಪ್ರಶಂಸೇತ್ ಇತ್ಯುಕ್ತೆ
0: ಪ್ರಶಂಸೇತ್ ಇತ್ಯುಕ್ತೆ ಶ್ಲಾಘಯೇತ್ ಸ್ವಭಾವಸ್ಯ ಪ್ರಶಂಸಾ ನ ಕರ್ತವ್ಯ
1: ತದು
2: ತಥಾ ಸ್ವಭಾವಸ್ಯ ಗರ್ಹಣಂ ಅಪಿ ನ ಕುರ್ಯಾತ್ ನಿಂದಾ ಅಪಿ ನ ಕರ್ತವ್ಯ ಇತಿ
1: ಇತಿ ಇತಿ ಅತ್ರ ಭಾವಃ ಸಮೀಚೀನಂ. ಯಸ್ಯ ಕಸ್ಯಾಪಿ ಪುರುಷಸ್ಯ ಸ್ವಭಾವಸ್ಯ ಜನ್ಮಜಾತಸ್ಯ ಗುಣಸ್ಯ ಸ್ತುತಿಃ ನಿಂದಾವಾ ನ ಕರ್ತವ್ಯಾ ಇತಿ ಭಾವಃ. ಪ್ರಕೃತಿ ಸಹಜೋಯಂ ಗುಣಂ, ಮನುಷ್ಯೇ ರಕ್ತಗತೆ ಭವಿಷ್ಯತಿ ಜನ್ಮನಾ. ತದನಂತರಂ
2: ಗುರುವರ್ಯ ಸತ್ ಸ್ವಭಾವಸ್ಯ ಸ್ತುತಿರಪಿ ಕಿಮರ್ಥಂ ನ ಕರಣೀಯಂ.
1: ತತ್ತು ತಸ್ಯ ಸ್ವಭಾವಸ್ಯ ತಸ್ಯ ಪುರುಷಸ್ಯ ತಸ್ಯ ಜನ್ಮಜಾತಸ್ಯ ಲಕ್ಷಣಂ. ತಸ್ಯ ಪುರುಷಸ್ಯ ಜನ್ಮಜಾತಂ ಲಕ್ಷಣಂ ಕಿಲ ನತು ಸ್ವರೂಢಿತಂ ಸ್ವಯಾರ್ಜಿತಂ ವಾ. ತಥಾ ಕುಸ್ವಭಾವಾದಿ ನಿಂದಾ ನ ಸ್ಯಾತ್ ಕುತಶ್ಚೇತ್ ತದಪಿ ಸ್ವಯಮಾರ್ಜಿತಂ ಕಿಲ. ವೈದ್ಯಕೀಯ ಭಾಷಾಯಾಂ DNA ಇತಿ ವದಂತಿ. ಅಂದರೆ ಸ್ವಭಾವಕ್ಕೆ ತಕ್ಕಂತೆಯೇ ಸ್ವಧರ್ಮ ಅಂದರೆ ಗುಣಲಕ್ಷಣ ವರ್ತನೆ ಇರ್ತದೆ. ಇದೆಲ್ಲವೂ ಬರುವುದು DNA ಅಂತ ವೈದ್ಯಕೀಯದಲ್ಲಿ ಹೇಳ್ತಾರೆ. DNA ಅಂದ್ರೆ ಅದು ಜನ್ಮಜಾತವಾಗಿ ಬರುವಂತಹದ್ದು.
0: ಕನ್ನಡ ಭಾಷಾಯಾಂ ಉಚ್ಯತೆ ಗುರು
1: ಕಿಮಿತಿ ವದದು ವದದು
0: ಹುಟ್ಟುಗುಣ ಸುಟ್ಟರು.

0: ಹೋಗದು ಸ್ವಭಾವೋ ದುರತಿಕ್ರಮಃ
1: ಸಂಸ್ಕೃತ ಏವಮೇವ ಸುಭಾಷಿತ ರತ್ನೋಯಂ ಅತಃ ವದತಿ ಯಃ ಸ್ವಭಾವೋ ಹಿ ಯಸ್ಯಾಸ್ತೆ
0: ಯಃ ಸ್ವಭಾವೋ ಹಿ ಯಸ್ಯಾಸ್ತೆ
1: ಸನಿತ್ಯಂ ದುರತಿಕ್ರಮಃ
0: ಸನಿತ್ಯಂ ದುರತಿಕ್ರಮಃ
1: ಅನುವದತು ಯಸ್ವಭಾವೋ ಹಿ ಯಸ್ಯಾಸ್ತೆ
0: ಯಸ್ವಭಾವೋ ಹಿ ಯಸ್ಯಾಸ್ತೆ
1: ಸನಿತ್ಯಂ ದುರತಿಕ್ರಮಃ
0: ಸನಿತ್ಯಂ ದುರತಿಕ್ರಮಃ
1: ಇದಾನೀಂ ಸುಭಾಷಿತಮನ್ಯಂ ವದಾಮಃ ಸರ್ವಸ್ಯ ಹಿ ಪರೀಕ್ಷ್ಯಂತೆ ವದತು
0: ಸರ್ವಸ್ಯ ಹಿ ಪರೀಕ್ಷ್ಯಂತೆ
1: ಸ್ವಭಾವ ನೇತರೇ ಗುಣಾಃ
0: ಸ್ವಭಾವ ನೇತರೇ ಗುಣಾಃ
1: ಸರ್ವಸ್ಯ ಹಿ ಪರೀಕ್ಷ್ಯಂತೆ ಸ್ವಭಾವ ನೇತರೇ ಗುಣಾಃ ಅನುವದತು
0: ಸರ್ವಸ್ಯ ಹಿ ಪರೀಕ್ಷ್ಯಂತೆ ಸ್ವಭಾವ ನೇತರೇ ಗುಣಾಃ
1: ಇತ್ಯುಕ್ತೆ ಪರೀಕ್ಷಾವಸರೇ ಕಶ್ಚಿತ್ ಪುರುಷಸ್ಯ ಸ್ವಭಾವಂ ಪ್ರಥಮತಯಾ ಪಶ್ಯಂತಿ ಕುತಶ್ಚೇತ್ ಅತೀತ್ಯ ಹಿ ಗುಣಾನ್ ಸರ್ವಾನ್ ಸ್ವಭಾವೋ ಮೂರ್ಧ್ನಿ ವರ್ತತೆ ಇತಿ
0: ತತ್ ಸತ್ಯಮೇವ ಉದ್ಯೋಗದಾನ ಸಂದರ್ಭೆ ಅತೀತ್ಯ ಅನ್ಯಾನ್ ಗುಣಾನ್ ಪ್ರಥಮತಯ ತಸ್ಯ ಸತ್ ಸ್ವಭಾವಂ ಅನ್ವಿಷಂತಿ ಕಿಲ
1: ಹೌದೌದು ಯಾರಿಗಾದ್ರೂ ಒಂದು ಉದ್ಯೋಗ ಕೊಡಬೇಕಾದ್ರೆ ಅಪಾಯಿಂಟ್ಮೆಂಟ್ ಅಂತ ಹೇಳ್ತಾರ ಮಾಡುವಾಗ ಅವನ ಬಾಕಿ ಗುಣಗಳಿಗಿಂತ ಹೆಚ್ಚಾಗಿ ಸ್ವಭಾವ ಎಂಥದ್ದು ಅಂತ ನೋಡ್ತಾರೆ ಹೌದು ವದದು
2: ವರಾನ್ವೇಷಣೆ ಕನ್ಯಾ ಅನ್ವೇಷಣೆ ಚ ಸ್ವಭಾವಂ ಪ್ರಧಾನತಯ ದ್ರಷ್ಟವ್ಯಂ ಕಿಲ
1: ಸದುಕ್ತಂ ಭವತ ಸ್ವಭಾವಂ ಅತಿವರ್ತತಃ ಸಹಸ್ರೇಷು ಅಪಿ ದುರ್ಲಭಾಃ ಪರಂತು ನೈಕಾಃ ಸಾಧಕಾಃ ಸಿದ್ಧಿ ಪಥೇ ಸ್ವಭಾವ ನಿಯಂತ್ರಣಂ ಸಾಧಯಂತಿ ಕುಸ್ವಭಾವಾನ್ ಸುಪ್ತೀಕುರುವಂತಿ ಸತ್ಸ್ವಭಾವಾನ್ ದರ್ಶಯಂತಿ ಚ ಗೃಹೇ ತಥಾ ಶಾಲಾಯಾಂ ಪ್ರಥಮ ವಯಸಿ ಅಸ್ಮಿನ್ ವಿಷಯೇ ಪ್ರಶಿಕ್ಷಣಂ ಅವಶ್ಯಂ ಕಿಲ
0: ಪ್ರಶಂಸೇತ್ ಗರ್ಹಯೇತ್ ಶಬ್ದೇಷು
1: ಅತ್ರ ವ್ಯಾಕರಣ ರೂಪಂ ಪಶ್ಯಾಮಃ ಭೂ ಧಾತೋಃ ವಿದ್ಯರ್ಥ ಕ್ರಿಯಾರೂಪಃ ಭವೇತಿತಿ ತಥಾ ಪ್ರಶಂಸೇತ್ ಗರ್ಹಯೇತ್ ಕನ್ನಡ ಭಾಷಾಯಾಂ ವಾ ಇಂಗ್ಲಿಷ್ ಭಾಷಾಯಾಂ ಏವಂ ವದಂತಿ ಉಚ್ಯತೆ ಕಿಲ ಹೊಗಳಲೇಬೇಕು ತಿನ್ನಲೇಬೇಕು ಇಂಗ್ಲಿಷ್ ಭಾಷಾಯಾಂ ಮಸ್ಟ್ ಬಿ ಪ್ರೈಸ್ಡ್ ಅಥವಾ ಮಸ್ಟ್ ನಾಟ್ ಬಿ ಅಬ್ಯೂಸ್ಡ್ ಇತಿ ಅಸ್ಯ ಕ್ರಿಯಾರೂಪಾಣಿ ಏವಂ ಭವಂತಿ ಅನುವದಂತು ಭವೇ

0: ಸ್ವಜನಂ ತೋಷಯಿತುಂ ಕಿಲೇಭತಿ.
1: ಸ್ವಜನಂ ತೋಷಯಿತುಂ ಕಿಲೇಭತಿ.
0: ಯಸ್ಮಿನ್ ನಾಸ್ತಿ ಪರತೋಷ ಸಮರ್ಥ ಗುಣಾಃ ಸತು ಪರನಿಂದಾ ಕಥಾಭಿಃ ಸಜ್ಜನಾನ್ ತೋಷಯಿತುಂ ಇಚ್ಛತಿ.
2: ಗುಣವಾನ್ ಪರನಿಂದ ನ ಕರೋತಿ ಕಿಲ,
1: ಪರಂತು ಜನತೋಷಣಾಯ ತಥಾ ಕುರುವಂತಿ.
0: ಸಮೀಚೀನಂ. ತ್ವಂ ತಥಾ ನ ಭವೇದಿತಿ ನೀತಿಃ. ಭಾಗವತಸ್ಯ ಏವಮೇವ ಸುಭಾಷಿತಾಂತರಂ ಪಶ್ಯಾಮಃ. ಅನುವದಂತು ಪರೋ

0: ಜೀವತಿ
1: ಯದ್ವಿಸರ್ಜನಾತ್
0: ಯದ್ವಿಸರ್ಜನಾತ್.
2: ಅರ್ಥ ವಿವರಣಂ
0: ಕುರುವಂತು ಗುರುವರ್ಯ.
1: ಅರ್ಥ ವಿವರಣಂ ಕರೋಮಿ ಯಥಾ ಹಿತಕೃತ್ ಅಂದ್ರೆ ಕನ್ನಡ ಭಾಷಾಯಾಂ ಹಿತಕಾರಿ ಆದವನು, ಪರೋಪಿ ಅವ ಪರಕೀಯನಾದರೂ ಕೂಡ, ಯಥಾ ಔಷಧಂ ಗುಣಪಡಿಸುವ ಔಷಧದಂತೆ, ಅದು ಮಗ ಇದ್ದಂತೆ, ಅಪತ್ಯಂ ಅಂದ್ರೆ ಮಗ, ಪರಂತು ಅದಕ್ಕೆ ವಿರುದ್ಧವಾಗಿ ಅಹಿತ ಅಹಿತಕಾರಿಯಾದವನು ಸ್ವದೇಹಜೋ ಸುತೋಪಿ, ನನ್ನ ದೇಹದಿಂದ ಹುಟ್ಟಿದ ನನ್ನ ಮಗನೇ ಆಗಿದ್ದರೂ ಕೂಡ ಅಮಯವತ್ ರೋಗದಂತೆ ಕೆಡಕನ್ನ ಉಂಟು ಮಾಡುವನು. ಯದುತಾತ್ಮನೋಹಿತಂ ನಮಗೆ ತೊಂದರೆ ಕೊಡುವಂತಹ ತದಂಗಂ ಆ ಅಂಗವನ್ನು ಛಿಂದ್ಯಾತ್ ಕತ್ತರಿಸಿ ಬಿಡ್ತಾರೆ, ಆಗ ಮಾತ್ರ ಶೇಷಂ ಉಳಿದ ಅಂಗಗಳು ಯದ್ವಿಸರ್ಜನಾತ್ ಆ ಅಂಗವನ್ನು ಕೆತ್ತಿಸದ ಕಾರಣದಿಂದ ಸುಖಂ ಜೀವತಿ ಸುಖವಾಗಿ ಬಾಳುತ್ತವೆ. ಅಂದ್ರೆ ಹಿತ ಮಾಡುವವನು ಪರಕೀಯನಾದರೂ ಕೂಡ ನಮಗೆ ಗ್ರಾಹ್ಯ, ಹೇಗೆ ಔಷಧ ಪರಕೀಯವಾದರೂ ಕೂಡ ನಮಗೆ ಹಿತ ಮಾಡ್ತದಲ್ಲ, ಅಹಿತ ಮಾಡುವ ಸ್ವಕೀಯ ಅಂದ್ರೆ ಮಗ ಇದ್ರೂ ಕೂಡ ರೋಗದಂತೆ ಅವನನ್ನ ದೂರ ಮಾಡ್ತೇವೆ. ಯಾವ ರೀತಿ ಒಂದು ಅಂಗವನ್ನ ಕತ್ತರಿಸಿ ಹಾಕಿದ್ರೆ ಅದು ರೋಗವು ಬೇರೆ ಅಂಗಗಳಿಗೆ ಹರಡುವುದಿಲ್ವೋ, ಹಾಗೆಯೇ ಯಾರು ಕೆಟ್ಟದ್ದು ಮಾಡ್ತಾನೆ ಅವನು ಮಗನೇ ಆಗಿದ್ರು ಕೂಡ ದೂರ ಇಡಬೇಕು ಅಂತ ಸುಭಾಷಿತ.
0: ಹಾಗಾದರೆ ಕೆಟ್ಟದ್ದು ಮಾಡುವ ಮಗನನ್ನು ಶತ್ರುವಿನಂತೆ ದೂರ ಮಾಡಬೇಕೇನು?
2: ಹೌದು ಗುರುವರ್ಯ, ಕುಲಸ್ಯಾರ್ಥೆ ಕುಪುತ್ರಂ ತ್ಯಜೇತ್.
1: ಹಾ, ಸುಭಾಷಿತಂ ವರ್ತತೆ ಕುಪುತ್ರಂ ಚ ಕುಲಸ್ಯಾರ್ಥೆ.
0: ಕುಪುತ್ರಂ ಚ ಕುಲಸ್ಯಾರ್ಥೆ
1: ಗ್ರಾಮಸ್ಯಾರ್ಥೆ

0: ದುರ್ಜನ ಸಂಸರ್ಗಾತ್ ಸಜ್ಜನೋಪಿ ದುರ್ಗಚ್ಛತಿ. ಗುಣ ಪ್ರಾಧಾನ್ಯಾತ್ ಸರ್ವೇಷಾಂ ಸ್ವೀಕಾರ ಅಥವಾ ತಿರಸ್ಕಾರ ಸ್ಯಾದಿತಿ ನೀತಿ. ದೇಶೋಯಂ ಕ್ಷೋಭರಹಿತ ಸಜ್ಜನಸ್ಸಂತು ನಿರ್ಭಯಾ ಸರ್ವತ್ರ ಜನಹಿತಕಾರಿಣ ದೇಶಹಿತಕಾರಿಣ ವರ್ಧಂತು ಪ್ರವರ್ಧಂತು ಇತ್ಯಾಶಾಸ್ಮಹೇ. ಶುಭಂ ಭೂಯಾತ್.
1: ನಮಸ್ತೆ ಗುರುವರ್ಯಾ.

0: ಇದುವರೆಗೆ ಸಂಸ್ಕೃತ ಪಾಠ ಕೇಳಿದಿರಿ. ಗುರುಗಳಾಗಿ ಭಾಗವಹಿಸಿದವರು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಹಾಗೂ ಮೇಘನ. ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ

ರಘು ದೀಕ್ಷಿತ್ ಅವರು ರಚಿಸಿ ಸಂಗೀತ ನೀಡಿರುವ ಗೀತೆ ಕೋಟೆ ಚಿತ್ರದಿಂದ. ವಿಜಯ್ ಪ್ರಕಾಶ್ ಹಾಗೂ ಆಕಾಂಕ್ಷಾ ಬಾದಾಮಿ ಅವರ ಜೊತೆ ಹಾಡಿದ್ದಾರೆ ರಘು ದೀಕ್ಷಿತ್.

ಶ್ರೋತೃಗಳೇ, 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆಯು ಇಂದು ರಾತ್ರಿ 9:30 ಮೂಡಿಬರಲಿದೆ. ಕ್ವಿಜ್ ಮಾಸ್ಟರ್ ಆಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ವಿಶ್ವಾಸ್ ಪೈ. ಕಾರ್ಯಕ್ರಮದ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ಕೇಳಿ ಲವ್ಗುರು ಚಿತ್ರಕ್ಕಾಗಿ ಕಾರ್ತಿಕ್ ಹಾಡಿರುವ ಗೀತೆ. ವಿ. ನಗೇಂದ್ರ ಪ್ರಸಾದ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಜೋಶ್ವಾ ಶ್ರೀಧರ್.

ಕಾರ್ತಿಕ್ ಅವರ ಧ್ವನಿಯಲ್ಲಿ ಲವ್ಗುರು ಚಿತ್ರದ ಗೀತೆ ಕೇಳಿದಿರಿ. ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರಕ್ಕಾಗಿ ಜಯಂತ್ ಕಾಯ್ಕಿಣಿ ಅವರ ರಚಿಸಿರುವ ಗೀತೆ. ಈಗ ಸಂಗೀತ ಮನೋಮೂರ್ತಿ, ಹಾಡಿದ್ದಾರೆ ಗಾಯಕ ಜೋಡಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ರಾತ್ರಿ 7:45ಕ್ಕೆ ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ, ಖೇತ್ ಬಚಾವೋ ಅಭಿಯಾನ್ ಸರಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ, ಈ ಕುರಿತು ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಆ ಬಳಿಕ ಗೇರುಹಣ್ಣಿನ ಮೌಲ್ಯವರ್ಧನೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾ

ಡಾಕ್ಟರ್ ವೀಣಾ ಜಿಎಲ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಸಂದರ್ಶಕರು ಸ್ನೇಹ ಭಟ್, ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. ರಾತ್ರಿ 7:45 ಚಿತ್ರಗೀತೆಗಳು, 8:00 ಯುವವಾಣಿ ಕೃತಕ ಬುದ್ಧಿಮತ್ತೆ. ಈ ಕುರಿತು ಯತೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನಮಿತಾ ಅಂತರ್ಯ ಶೆಟ್ಟಿ. 8:30 ಕಾವ್ಯಧಾರಿ ಸುಮಂಗಲ ಕೃಷ್ಣಾಪುರ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15 ಸ್ಪಾಟ್ಲೈಟ್, 9:30 100.3 ಆಕಾಶವಾಣಿ ಟೆಲಿ ಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ, ಕಾರ್ಯಕ್ರಮದ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ

0: ನಿರ್ಮಾಣ ಪಿ ವಿ ಪ್ರಶಾಂತ್ ಕುಮಾರ್, ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಆರ್ಥಿಕ ವಿಕಾಸ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆಯ ಕಾರ್ಯಕ್ರಮದಲ್ಲಿ ಮುಂಜಾನೆ 6:10 ವಂದನ, 6:30 ಚಿಂತನ ದಿವಾನ ಕೇಶವ ಭಟ್ ಅವರಿಂದ, ತತ್ವಪದ 6:40, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸುಷ್ಮಾ, ರೈತರಿಗೆ ಸಲಹೆ 6:50, 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸ್ಸಿ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಧಾರಿತ ಗಣಕಯಂತ್ರ ತಂತ್ರಜ್ಞಾನ ಅಭಿವೃದ್ಧಿ ಕೇಂದ್ರ. 7:45 ರಾಗರಂಜಿನಿ, 8:30 ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 61ನೇ ಸಂಚಿಕೆ. ವಾಚನಕಾರರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ. 8:45 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಚಿತ್ರಗೀತೆಗಳು, 9:30 ನಯತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆ ಬೆಳಕು ಪ್ರಾಯೋಜಿತ ಸರಣಿಯ 286ನೇ ಸಂಚಿಕೆ. ವಿಷಯ ಪ್ರಜ್ಞಾವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಜಯರಾಮನ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ. ಕಾವಿ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡಲಿದ್ದಾರೆ ಮಮತಾ ನವೀನ್ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಆ ಬಳಿಕ ಮೆದುಳು ಜ್ವರಕ್ಕೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. The Ministry of External Affairs today acknowledged several reports of severe police brutality in Pakistan-occupied Kashmir, in which several protesters have been killed and many injured. It added India hopes that the international community will hold Pakistan accountable for its misdeeds and abuses. Addressing the media in New Delhi, External Affairs spokesperson Randhir Jaiswal said that New Delhi continues to see a pattern of fake news and videos emanating from Pakistan. Mr. Jaiswal described them as a desperate attempt by Pakistan to cover up its own failings and deflect attention away from its human rights abuses.
2: A pattern of fake news and videos emanating from Pakistan. It is a desperate attempt by Pakistan to cover up its own failings and deflect attention away from its human rights abuses. There are several reports of police brutality in Pakistan-occupied Kashmir, in which several people have been killed. There are several more who have been injured. We hope the international community will hold Pakistan accountable for its misdeeds and its abuses.
1: Over 30 people have been killed and around 200 others have been injured in clashes between protesters and security forces in Pakistan-occupied Jammu and Kashmir. Union Home Minister Amit Shah today inaugurated the land port management system Vinimay in New Delhi to digitize and streamline cargo processing and passenger movement across India's land borders. Addressing the gathering, Mr. Shah said the initiative marks a significant

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರಭಾಷದ್ವಾರ ಕುವೈತ್ ಆಮೀರ್ ಇತ್ಯನೇನ ಸಹ ಪಶ್ಚಿಮೇಷ್ಯಾಯಾಃ ವಿಕಸಿತಾಂ ಸುರಕ್ಷಾಸ್ಥಿತಿಂ ಚರ್ಚಿತವಾನ್. ಭಾರತಂ ಸಂಯುಕ್ತ ರಾಷ್ಟ್ರ ಸಂಘೆ ಪಾಕಿಸ್ತಾನಂ ನಿಂದಯನ್ ತಂ ದ್ವೇಷ ಉದ್ಯೋಗೀತಿ ಅವೋಚತ್. ಖಾದ್ಯ ಸುರಕ್ಷೆಯಾ ಸಹ ಕೃಷಕಾಣಾಂ ಸಶಕ್ತೀಕರಣ ವಿಷಯ ಕೇಂದ್ರಿತಸ್ಯ ಪಂಚದಿವಸೀಯಸ್ಯ ಬ್ರಿಕ್ಸ್ ಕೃಷಿ ಮಂತ್ರಿಣಾಂ ಸಮ್ಮೇಳನಂ ಇಂದೋರ್ ನಗರೆ ಆರಭ್ಯತೆ. ಸಾಮರಿಕ ಮಾರ್ಗ ಪರಿಯೋಜನಾಯಾಃ ಜೋಜಿಲಾ ಗೊಹರ್ ಮಾರ್ಗಃ ಅಂತಿಮಂ ಸಫಲತಾಂ ಪ್ರಾಪ್ನೋತ್. ಯೇನ ಕಾಶ್ಮೀರ ಉಪತ್ಯಕಯಾ ಸಹ ಲದ್ದಾಖಸ್ಯ ಚ ಮಧ್ಯೆ ಸರ್ವ ಋತು ಸಂಪರ್ಕಃ ವಾಸ್ತವಿಕತಯಾ ಸಮೀಪೆ ಆಗತಃ. ಪಾಕಿಸ್ತಾನ ಅಧಿಕೃತ ಕಾಶ್ಮೀರೇ ಪ್ರದರ್ಶನಕಾರಿಣಾಂ ಸುರಕ್ಷಾ ಸೇನಾಭಿಃ ಸಹ ಸಂಜಾತೀಷು ಸಂಘರ್ಷೇಷು ತ್ರಿಂಶತ್ತಃ ಅಧಿಕಃ ಜನಃ ಮೃತಃ ಪ್ರಾಯಃ ದ್ವಿಶತ ಜನಾಶ್ಚ ವ್ರಣಿತಃ ಅಭವನ್. ಅಪಿ ಚ ಕರ್ನಾಟಕಸ್ಯ ಕೇರಳಸ್ಯ ಮಾಹಿ ಕ್ಷೇತ್ರಸ್ಯ ಚ ಉಪರಿ ಅತ್ಯಧಿಕ ವೃಷ್ಟೇಃ ಸಂಭಾವನಾಮಭಿಲಕ್ಷ್ಯ ಭಾರತೀಯ ಋತು ವಿಜ್ಞಾನ ವಿಭಾಗೇನ ರಕ್ತವರ್ಣೀಯ ಸಂಚೇತನಾ ನಿರ್ದಿಷ್ಟ. ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪ್ರಾಹ್ನೆ ಕುವೈತ್ ದೇಶಸ್ಯ ಪ್ರಮುಖೇಣ ಶೇಖ್ ಮಿಶಾಲ್ ಅಲ್ ಅಹಮದ್ ಅಲ್ ಜಾಬೇರ್ ಅಲ್ ಸಬಾಹ ಇತ್ಯನೇನ ಸಾರ್ಧಂ ದೂರಭಾಷೇಣ ಸಂವಾದಂ ಅಕರೋತ್. ಉಭೌ ನೇತಾರೋ ಪಶ್ಚಿಮೇಷ್ಯಾಯಾಂ ಪರಿವರ್ತಿತ ಸುರಕ್ಷಾ ಪರಿಸ್ಥಿತಿಮಾಲಕ್ಷ್ಯ ಪರಸ್ಪರಂ ವಿಚಾರ ವಿನಿಮಯಂ ಕೃತವಂತೌ.

ಪ್ರಧಾನಮಂತ್ರಿಣ ಕ್ಷೇತ್ರ ವಿವರ್ಧಿತ ತನಾವುಪೂರ್ಣ ವಿಷಯ ಗಂಭೀರ ಚಿಂತಾ ಪ್ರಕಟಿತ ತಥಾ ಚ ಕ್ವೈತಸ್ಯ ಸಾರ್ವಭೌಮಿಕ ಪ್ರಾದೇಶಿಕ ಅಖಂಡತಾಂ ವಿರುದ್ಧ ವಿಹಿತ ಆಕ್ರಮಣಾನ್ ಪ್ರತಿ ಭಾರತ ಪುನಃ ಪ್ರತಿಪಾದಿತ ಅಸೌ ಶಾಂತೇಃ ಸ್ಥೈರ್ಯಸ್ಯ ಚ ಪುನಃ ಸ್ಥಾಪನಾರ್ಥಂ ತನಾವಂ ನ್ಯೂನೀಕರ್ತುಂ ಸಂವಾದಂ ಪಾರಸ್ಪರಿಕ ಸಹಭಾಗಿತಾಂ ಚ ದೃಢಯಿತುಂ ಪುನರಾಪಿ ಆವಾಹನಂ ಅಕರೋತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ವಿಗತ ದ್ವಾದಶ ವರ್ಷೇಷು ದೇಶಸ್ಯ ಯೂನಾಂ ಮಹಿಳಾನಾಂ ಕೃಷಕಾಣಾಂ ಚ ಸಶಕ್ತೀಕರಣೆ ಸರ್ವಕಾರಃ ಕಿಮಪಿ ನ ಅತ್ಯಜತಿತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ಮೋದಿ ಅವದತ್ ಯತ್ ಚತ್ವಾರಿಂಶದಧಿಕೈಕಶತಕೋಟಿ ನಾಗರಿಕಾಣಾಂ ಆಶೀರ್ವಚೋಭಿಃ ರಾಷ್ಟ್ರಪ್ರಥಮಸ್ಯ ಭಾವನೆಯಾ ಸಹ ಸರ್ವಕಾರಃ ವಿಶ್ವಾಸಾಯ ವಿಕಾಸಾಯ ಜನಕಲ್ಯಾಣಾಯ ಚ ಸಮರ್ಪಿತಃ ಅಸ್ತಿ. ಎಷ್ಟು ಅಥಕ ಪ್ರಯಾಸಾನಾಂ ಪರಿಣಾಮತಃ ಅದ್ಯ ದೇಶ ವೈಶ್ವಿಕ ಸ್ತರೆ ಮೂಲ ಸೌಕರ್ಯಾತ್ ಆರಭ್ಯ ಡಿಜಿಟಲ್ ಕ್ರಾಂತೀತಿ ಪರ್ಯಂತಂ ನೂತನಂ ಪರಿಚಯಂ ಅವಾಪ್ನೋತೀತಿ ಪ್ರಧಾನಮಂತ್ರಿ ಅವೋಚತ್. ವಿಕಸಿತ ಭಾರತಸ್ಯ ಸಂಕಲ್ಪಂ ಸಾಧಯಿತುಂ ಸರ್ವಕಾರಃ ಸೇವಾಯಃ ಸುಶಾಸನಸ್ಯ ಸಮೃದ್ಧೇಃ ಚ ಮಾರ್ಗೇ ಅವಿರಾಮಂ ಅಗ್ರೇಗಮಿಷ್ಯತೀತಿ ಶ್ರೀ ಮೋದಿ ಅಧೋರೇಖಿತವಾನ್. ಮಧ್ಯಪ್ರದೇಶಸ್ಯ ಇಂದೌರ ನಗರೆ ಬ್ರಿಕ್ಸ್ ಕೃಷಿ ಸಮ್ಮೇಳನ ಪ್ರಾರಬ್ಧಂ. ಸಮ್ಮೇಳನೆಸ್ಮಿನ್ ಬ್ರಾಜಿಲ್ ಇಂಡೋನೇಷ್ಯಾ ದಕ್ಷಿಣ ಆಫ್ರಿಕಾ ಸಂಯುಕ್ತ ಅರಬ್ ಅಮಿರಾತ್ ಅನ್ಯೇಭ್ಯ ಸದಸ್ಯ ರಾಷ್ಟ್ರೇಭ್ಯ ಪ್ರತಿನಿಧಯ ಸಹಭಾಗಿತ್ವಂ ಕುರ್ವಂತಿ. ಏಕವಿಂಶತಿ ದೇಶೇಭ್ಯ ಕೃಷಿ ಮಂತ್ರಿಣ ವರಿಷ್ಠಾಧಿಕಾರಿಣ ವಿಶೇಷಜ್ಞಾಶ್ಚ ಸಮಾವಿಷ್ಟಾ ಸಂತಿ. ಅದ್ಯ ಬಹೂನಿ ಸತ್ರಾಣಿ ಅತ್ರ ಸಮಾಯೋಜಿತಾನಿ ಸಂತಿ ಯಥಾ ಖಾದ್ಯ ಸುರಕ್ಷಾ ಕೃಷಿ ನವೋನ್ಮೇಷಃ ಪರ್ಯಾವರಣಾನುಕೂಲ ಕೃಷಿಃ ಕೃಷಿ ವಾಣಿಜ್ಯಂ ಲಘು ಕೃಷಕಾಣಾಂ ಸಶಕ್ತೀಕರಣಂ ಇತ್ಯಾದಯಃ ವಿಷಯಃ ಅಪಿ ಅತ್ರ ಚರ್ಚಾಯಂತೆ. ಜೋಜೀಲಾ ಸುರಂಗ ಪರಿಯೋಜನೆಯಾ ಅದ್ಯ ಮಹತ್ವಪೂರ್ಣಃ ಕೀರ್ತಿಸ್ತಂಭಃ ಅಧಿಗತಃ. ಅನಯಾ ಸಫಲತಯಾ ಕಾಶ್ಮೀರೋಪತ್ಯಕಾಯಾಃ ಲದ್ದಾಖ ಪ್ರದೇಶಸ್ಯ ಚ ಮಧ್ಯೆ ಸರ್ವವಿಧ ಸಂಯೋಜನಸ್ಯ ದೀರ್ಘಕಾಲಿಕೊ ಸ್ವಪ್ನಃ ಪರಿಪೂರ್ಣತಾಂ ಪ್ರತಿಯಾಸ್ಯತಿ. ಮಾರ್ಗ ಪರಿವಹನ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿವರ್ಯಃ ಅದ್ಯ ಲದ್ದಾಖೆ ಮಿನಿಮಾರ್ಗ ಪ್ರದೇಶೆ ಮುಖ್ಯಸ್ಯ ಜೋಜೀಲಾ ಸುರಂಗಸ್ಯ ಅಂತಿಮಂ ಕಾರ್ಯಂ ಸಂಪಾದ್ಯ ಸಂಪನ್ನಂ ಕೃತವಾನ್. ಇದಂ ಐತಿಹಾಸಿಕಂ ಕ್ಷಣಂ ವಿದ್ಯತೆ ಇತಿ ವರ್ಣಯನ್ ಅಸೌ ಉಕ್ತವಾನ್ ಯತ್ ಏಷಃ ಸುರಂಗಃ ಕಾಶ್ಮೀರ ಲದ್ದಾಖಯೋರ್ಮಧ್ಯೆ ಯಾತಾಯಾತ ಸುವಿಧಾಂ ಸುನಿಶ್ಚೇಷ್ಯತಿ. ತೇನ ಏತದಪಿ ಉಕ್ತಂ ಯತ್ ಸುರಂಗಃ ಶ್ರೀನಗರ ಲೇಹ್ ನಗರಯೋರ್ಮಧ್ಯೆ ವರ್ಷಪರ್ಯಂತಂ ನಿರ್ಬಾಧ ಸಂಪರ್ಕಂ ಸಾಧಯಿಷ್ಯತಿ. ಸಾಮರಿಕ ಗತಿಶೀಲತಾಂ ಪರ್ಯಟನ ವಿಕಾಸಂ ಸ್ಥಾನೀಯ ಅರ್ಥವ್ಯವಸ್ಥಾಂ ಚ ಪ್ರವರ್ಧಯಿಷ್ಯತಿ. ಏಷಃ 0.15 ಕಿಲೋಮೀಟರ್ ದೀರ್ಘಃ ವರ್ತತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಏರ್ ಚಲದೂರ್ಭಾಷೀಯತಂತ್ರಾಂಶೇಭಿ ಉಪಲಬ್ಧೋ ಭವಿಷ್ಯತಿ. ಪಾಕಿಸ್ತಾನ ಅಧಿಕೃತ ಕಾಶ್ಮೀರೆ ಪ್ರದರ್ಶನಕಾರಿಣಾಂ ಸುರಕ್ಷಾ ಸೇನಾಭಿಃ ಸಹ ಸಂಜಾತೇಷು ಸಂಘರ್ಷೇಷು 30+ ಜನಾಃ ಮೃತಾಃ ಪ್ರಾಯಃ 200 ಜನಾಶ್ಚ ವ್ರಣಿತಾಃ ಅಭವನ್. ಭಾರತಂ ಸಂಯುಕ್ತ ರಾಷ್ಟ್ರ ಸಂಘೇ ಪಾಕಿಸ್ತಾನಸ್ಯ ಭಾರತಂ ಪ್ರತಿ ಚಿರಸ್ಥಾಯಿ ಶತ್ರುತ್ವಂ ಸಂವರ್ಧಯಿತುಂ ಧಾರ್ಮಿಕ ಕುಪರಿಭಾಷಾಯಾಃ ಉಪಯೋಗೇನ ನಾಗರಿಕಾಣಾಂ ಮಧ್ಯೆ ದ್ವೇಷ ಅಭಿವರ್ಧಾತ್ಮಿಕಸ್ಯ ಸಂಘಟಿತ ಕಮಾರ್ಗಸ್ಯ ಸಂಚಾಲನಂ ಕುರ್ವನ್ ಅಸ್ತೀತಿ ದೃಢತಯಾ ನಿಂದಾಂ ಅಕರೋತ್. ಸಂಯುಕ್ತ ರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷದಃ ಸತ್ರೇ ಭಾಷಮಾಣಃ ಸಂಯುಕ್ತ ರಾಷ್ಟ್ರಸಂಘೇ ಭಾರತಸ್ಯ ಸ್ಥಾಯಿ ಪ್ರತಿನಿಧಿಃ ಪರ್ವತಾಥೀನಿ ಹರೀಶಃ ಪಾಕಿಸ್ತಾನ ದೇಶಂ ಸ್ವಕ್ಷೇತ್ರಸ್ಯ ಅಂತಃ ಕಾರ್ಯಂ ಕುರ್ವಂತಿ ಉಗ್ರವಾದಿ ಸಂಘಟನಾನಿ ಫಿತ್ನಾ ಅಲ್ ಹಿಂದೂಸ್ತಾನ್ ಇತಿ ಲಕ್ಷೀಕೃತ್ಯ ರಾಷ್ಟ್ರ ಪ್ರಾಯೋಜಿತ ದುಷ್ಪ್ರಚಾರಸ್ಯ ಪ್ರಚಾರಂ ಅಕರೋದಿತಿ ನಿಂದಾಂ ಅಕರೋತ್. ಇರಾನ್ ಇಸ್ರಾಯೇಲ್ ದೇಶಯೋರ್ಮಧ್ಯೆ ತೀವ್ರ ಯುದ್ಧಾನಂತರಂ ಸಂಜಾತೇನ ಯುದ್ಧ ವಿರಾಮೇಣ ಸಂಪೂರ್ಣೇ ಪಶ್ಚಿಮೇಷ್ಯಾ ದೇಶೇ ಚಿಂತಾಯಃ ಸ್ಥಿತಿಃ ದುರ್ಬಲಾ ದೃಶ್ಯತೆ. ಯದ್ಯಪಿ ಪ್ರತ್ಯಕ್ಷತಯಾ ಪ್ರಕ್ಷೇಪಾಸ್ತ್ರಾಣಾಂ ಆದಾನ ಪ್ರದಾನಾನಿ ಮಂದಿಭೂತಾನಿ ಸಂತೀತಿ ಕಥ್ಯತೆ ತಥಾಪಿ ಉಭಯ ಪಕ್ಷೌ ಉಚ್ಚ ಸೈನ್ಯ ಜಾಗರೂಕತಾಯಾಂ ತಿಷ್ಠತಃ ಅಧಿಕಾರಿಣಶ್ಚ ಸ್ಥಿತಿಂ ಅಸ್ಥಿರ್ಯೈವ ಅಸ್ತೀತಿ ಪೂರ್ವಸೂಚನಾಂ ದದತಿ. ಝಾರಖಂಡ ರಾಜ್ಯಂ ದೇಶಸ್ಯ ಶೇಷ ಭಾಗೇನ ಸಹ ಅದ್ಯ ಮಹತೆ ಸ್ವಾತಂತ್ರ್ಯ ಯೋದ್ಧಾಯ ಧರತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಇತ್ಯಸ್ಮೈ ತಸ್ಯ ಪುಣ್ಯತಿಥೌ ಶ್ರದ್ಧಾಂಜಲಿಂ ಅರ್ಪಯತಿ.

ಭಾರತಸ್ಯ ಸ್ವಾತಂತ್ರ್ಯ ಸಂಘರ್ಷಸ್ಯೇತಿಹಾಸೇ ಏಕಂ ನಾಮಸ್ತಿ ಯೋ ಹಿ ಜಲವನಧರಾಯಾಃ ರಕ್ಷಣಾರ್ಥಂ ಬ್ರಿಟಿಷ್ ಶಾಸನಸ್ಯ ಆಧಾರಂ ಉದ್ವೇಲಯತ್. ಕೇವಲಂ ಪಂಚವಿಂಶತಿತಮೇ ವಯಸಿ ರಾಷ್ಟ್ರಾಯ ಸ್ವಪ್ರಾಣಾನ್ ಸಮರ್ಪಯನ್ ಭಗವಾನ್ ಬಿರ್ಸಾ ಮುಂಡಾ ಐತಿಹಾಸಿಕಸ್ಯ ಉಲ್ಗುಲಾನ್ ಆಂದೋಲನಸ್ಯ ನೇತೃತ್ವಂ ಕೃತವಾನ್. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಕರ್ನಾಟಕೆ, ಅರುಣಾಚಲ ಪ್ರದೇಶ, ಅಸಮ, ಮೇಘಾಲಯ ಚ ಗುರುವಾಸರಂ ಯಾವತ್ ಅತಿವೃಷ್ಟೇ ಅನುಮಾನಂ ಅಭಿವ್ಯಕ್ತಂ. ಕರ್ನಾಟಕಸ್ಯ ಕೇಷುಚಿತ್ ಭಾಗೇಷು, ಕೇರಳೆ ಮಾಹೆ ಪ್ರದೇಶ ಚ ರಕ್ತ ಸಂಚೇತನಾ ಪ್ರಸಾರಿತಾಸ್ತಿ. ದಿಲ್ಲಿ, ಹರಿಯಾಣ, ಚಂಡೀಗಢ, ಪಂಜಾಬ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಲದ್ದಾಖ್, ಉತ್ತರ ಪ್ರದೇಶ, ವಿದರ್ಭ, ಪಶ್ಚಿಮ ರಾಜಸ್ಥಾನೆ ಚ ಊಷಣ ತರಂಗಾಣಾಂ ಪ್ರಬಲ ಸಂಭಾವನಾ ಪ್ರಕಾಶಿತಾಸ್ತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅವದತ್ ಯತ್ ಗತ ದ್ವಾದಶ ವರ್ಷೇಷು ದೇಶಸ್ಯ ವಿದೇಶ ನೀತೌ ಮಹತ್ವಪೂರ್ಣ ಪರಿವರ್ತನಂ ಅಭವದಿತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ತೇನೋಕ್ತಂ ಯತ್ ಅಸ್ಮಿನ್ ಕಾಲಾವಧೌ ಸರ್ವಕಾರಃ ಸಾಮಾನ್ಯ ನಾಗರಿಕೇಭ್ಯಃ ನಿರ್ಗಮನಂ ಪ್ರಲೇಖಾದೀನಾಂ ಸತ್ಯಾಪನಾದೀನಿ ಸೌಕರ ಕಾರ್ಯಾಣಿ ಅವಿರಾಮತಯಾ ಕೃತವಾನ್. ನಾಗರಿಕೇಭ್ಯಃ ಪೂರ್ಣ ಸಮರ್ಥನಂಚ ಪ್ರಾದದಾತ್. ಸಹ ವದತ್ ಯತ್ ಸರ್ವಕಾರೇಣ ಭಾರತೀಯ ನಾಗರಿಕಾಣಾಂ ವೈಶ್ವಿಕ ಕಾರ್ಯಸ್ಥಳೆ ಪ್ರವೇಶಃ ಸುಲಭಃ ಕಾರಿತಃ. ವಿದೇಶೇಷು ವಿಪಣಿ ಪ್ರವೇಶಾವಾಪ್ತುಂ ಭಾರತೀಯ ವ್ಯವಸಾಯಿನಾಂಚ ಸಮರ್ಥನಂ ಕೃತಂ. ಭಾರತೀಯಾನಾಂ ಅವಶ್ಯಕತಾಂ ಅಪಿ ಪ್ರಪೂರಯಿತುಂ ಚತುಶ್ಚತ್ವಾರಿಂಶ ದೂತಾವಾಸಾಃ ವಾಣಿಜ್ಯ ದೂತಾವಾಸಾಶ್ಚ ಅಪಿ ಉದ್ಘಾಟಿತಾಃ. ಡಾಕ್ಟರ್ ಜಯಶಂಕರ ಅವದತ್ ಯತ್ ಸರ್ವಕಾರಸ್ಯ ಏತೈಃ ಪ್ರಯತ್ನೈಃ ಭಾರತೀಯಾಃ ಪೂರ್ಣ ಆತ್ಮವಿಶ್ವಾಸೇನ ದೃಢತಯಾ ಗರ್ವೇಣ ಚ ವಿದೇಶ ಯಾತ್ರಾಂ ಕರ್ತುಂ ಸಮರ್ಥಾಃ ಅಭವನ್ನೇತಿ. ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನಸ್ಯ ದಶ ವರ್ಷ ಪೂರ್ತಿಂ ಸ್ಮರನ್ ಮಹಿಳಾ ಬಾಲ ವಿಕಾಸ ಮಂತ್ರಿ ಅನ್ನಪೂರ್ಣಾ ದೇವಿ ಅದ್ಯ ಉಕ್ತವತಿ ಯತ್ ಪ್ರತ್ಯೇಕ ನವಜೀವನ ಮಾತುಃ ಗರ್ಭಾತ್ ಆರಭ್ಯತೆ. ಗರ್ಭಾವಸ್ಥಾಯಾಃ ಪ್ರತ್ಯೇಕ ಚರಣೇನ ಸಹ ಸುರಕ್ಷಿತಸ್ಯ ಸ್ವಸ್ಥಸ್ಯ ಆದರಯುಕ್ತಸ್ಯ ಚ ಪರಿಚರ್ಚಾಯಾಃ ಅಧಿಕಾರೋಪಿ ಧತ್ತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಸಾ ಅಕಥಯತ್ ಯತ್ ವಿಗತ ದಶಕೇ ಲಕ್ಷೋಪಲಕ್ಷ ಗರ್ಭಿಣಿ ಮಹಿಳಾನಾಂ ಸಮಯೋಚಿತ ಸ್ವಾಸ್ಥ್ಯ ಪರೀಕ್ಷಣಾನಿ ವಿಶೇಷಜ್ಞಾನಾಂ ಪರಾಮರ್ಶಾನಿ ಉನ್ನತ ಮಾತೃ ಸ್ವಾಸ್ಥ್ಯ ಸೇವಾಶ್ಚ ಪ್ರಧಾನೋಪಕ್ರಮಃ ಸುರಕ್ಷಿತ ಮಾತೃತ್ವಂ ಜನ ಆಂದೋಲನಂ ಅಕರೋದಿತಿ. ಸ ಅಕಥಯತ್ ಏಷಾ ನ ಕೇವಲಂ ಯೋಜನಾ ಅಸ್ತಿ ಅಪಿತು ಪ್ರತ್ಯೇಕಂ ಮಾತ್ರೇ ತಸ್ಯಾಃ ಗರ್ಭಸ್ಥ ಶಿಶವೇ ಚ ಸ್ವಸ್ಥ ಭವಿಷ್ಯಾಯ ಸರ್ವಕಾರಸ್ಯ ಏಕಾ ಪ್ರತಿಬದ್ಧತಾ ಅಪಿ ವರ್ತತೇ.

ಆಕಾಶವಾಣಿ ಅವಲೋಕನ ವಿಷಯ ಜನೌಷಧಿ ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಆತ್ಮಗೌರವದ ವಿಷಯವೂ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ ಮೇಲ್ನೋಟಕ್ಕೆ ಇವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ದೂರ ಮಾಡಿದೆ ಶಾಲೆಗೆ ಗೈರು ಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ

ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ. ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ. ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ. ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು. ಆದರೆ ಈಗ ಒಂದು ಪ್ಯಾಡ್ ಕೇವಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ. ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ. ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ. ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ, ಇದು ಲಭ್ಯತೆ, ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ. ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ. ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇನ್ನೊಂದೆಡೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿದ್ದು ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014 ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ 78%-ಷ್ಟು ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯು ಕೂಡ ಕಡಿಮೆಯಾಗುತ್ತಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ. ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ. ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ. ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
0: ಶ್ರೋತೃಗಳೇ, ಇಂದು ರಾತ್ರಿ 9:30ಕ್ಕೆ 100.3 ಆಕಾಶವಾಣಿ ಟೇಲಿ ಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ ಮೂಡಿಬರಲಿದೆ. 10:30

0: ಈ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಬಂದೆ, ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಪ್ರಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ. ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈಋತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿ

0: ಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಕೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂಥ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು.
2: ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್, ಕೃಷಿ ರಕ್ಷಿಸಿ ಅಭಿಯಾನ, ಇದರ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ, ಈ ವಿಷಯದ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್.
3: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ, ಈ ಅಭಿಯಾನದಲ್ಲಿ ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೇವೆ. ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಟಿಜೆ ರಮೇಶ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ, ಇದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ, ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ.
4: ನಮಸ್ಕಾರ
3: ಸರ್. ಈ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ, ಈ ಅಭಿಯಾನ ಮಾಡಲಿಕ್ಕೆ ಕಾರಣವೇನು?
4: ಕೃಷಿಯಲ್ಲಿ ಮಣ್ಣು ಬಹಳ ಪ್ರಮುಖವಾದ ಅಂಶ. ಆದರೆ ಇತ್ತೀಚಿನ ದಿವಸಗಳಲ್ಲಿ ರೈತರು ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕ್ರಿಮಿನಾಶಕಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಕೃಷಿ ಭೂಮಿ ಆ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಉತ್ಪಾದಕತೆ ಮತ್ತು ಉತ್ಪನ್ನದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಈ ದಿಶೆಯಲ್ಲಿ ಕೃಷಿಕರಿಗೆ ಮಣ್ಣಿನ ಮಹತ್ವದ ಬಗ್ಗೆ ತಿಳಿಸಿಕೊಳ್ಳಲಿಕ್ಕೆ ಖೇತ್ ಬಚಾವೋ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಪ್ರಾರಂಭ ಮಾಡಿದೆ.
3: ಸರ್, ಇದರ ಮುಖ್ಯ ಉದ್ದೇಶಗಳೇನು?
4: ಇದರ ಪ್ರಮುಖ ಉದ್ದೇಶ ಏನಂತಂದ್ರೆ ರೈತರ ಭೂಮಿಯನ್ನು ಸಂರಕ್ಷಣೆ ಮಾಡುವುದು ಮತ್ತು ಕೃಷಿಯನ್ನು ಬಲಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ.
3: ಸರ್, ಈ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ, ಇದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಯಾವ ರೀತಿಯಾದಂತಹ ಕಾರ್ಯಯೋಜನೆ ಹಾಕಿದೆ?
4: ಈ ಒಂದು ಅಭಿಯಾನವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ನಮ್ಮ ಕೃಷಿ ಇಲಾಖೆಯ ಜೊತೆ ಸಂಪರ್ಕ ಇಟ್ಟುಕೊಂಡು ಒಂದು ಕಾರ್ಯರೂಪವನ್ನು ಮಾಡಿದ್ದೇವೆ. ಅಂದರೆ ನಮ್ಮ ಕೃಷಿ ವಿಜ್ಞಾನದಲ್ಲಿ ಇರತಕ್ಕಂಥ 7 ವಿಜ್ಞಾನಿಗಳನ್ನೊಳಗೊಂಡ ಒಂದು ತಂಡವನ್ನು ಮಾಡಿದ್ದೀವಿ. June 1-30 ಈ ತಂಡ 9 ತಾಲೂಕಿನ 67 ಗ್ರಾಮಗಳಿಗೆ ಭೇಟಿ ನೀಡಿ ರೈತ ಬಾಂಧವರಿಗೆ, FPOsಗಳಿಗೆ, ಸ್ವಸಹಾಯ ಸಂಘದವರಿಗೆ ಹಾಗೂ ನಿರುದ್ಯೋಗ ಯುವಕರಿಗೆ ತರಬೇತಿ, ಪ್ರಾತ್ಯಕ್ಷಿಕೆ, ಕ್ಷೇತ್ರ ಭೇಟಿ, ವಿಶ್ಲೇಷಣಾ ಭೇಟಿ ಮುಖಾಂತರ ತಾಂತ್ರಿಕ ಮಾಹಿತಿಯನ್ನು ನೀಡುವುದರ ಜೊತೆಗೆ ರೈತರ ಸಮಸ್ಯೆಗಳೇನಿದೆ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಕೃಷಿಯಲ್ಲಿ ಮಣ್ಣು ಅತ್ಯಂತ ಪ್ರಮುಖವಾದದ್ದು. ಆದರೆ ಇತ್ತೀಚಿನ ದಿವಸಗಳಲ್ಲಿ ರೈತರು ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕ್ರಿಮಿನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಿದೆ. ಅದರ ಜೊತೆಗೆ ಉತ್ಪಾದನೆ, ಉತ್ಪಾದಕತೆ ಮತ್ತು ಉತ್ಪನ್ನದ ಗುಣಮಟ್ಟ ಕಡಿಮೆ ಆಗುತ್ತಿದೆ. ಅಲ್ಲದೆ ಉತ್ಪಾದನೆ ವೆಚ್ಚ ಸಹ ಜಾಸ್ತಿ ಆಗ್ತಿದೆ. ಈ ಸಮಸ್ಯೆಯನ್ನು ಪರಿಗಣಿಸಿ ಕೃಷಿಕರಿಗೆ ಮಣ್ಣಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ರಾಷ್ಟ್ರಾದ್ಯಂತ ಖೇತ್ ಬಚಾವ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಮುಖ ಉದ್ದೇಶ ರೈತರ ಭೂಮಿಯನ್ನು ರಕ್ಷಿಸುವುದು ಮತ್ತು ಕೃಷಿಯನ್ನು ಬಲಪಡಿಸುವುದು.
3: ಈ ಅಭಿಯಾನದಲ್ಲಿ ಯಾವ್ಯಾವ ಅಂಶಗಳ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರ ಒತ್ತು ಕೊಡ್ತಾ ಇದೆ?
4: ಮಣ್ಣಿನ ಆರೋಗ್ಯದ ಮಹತ್ವದ ಕುರಿತು ಅರಿವು ಮೂಡಿಸುವುದು, ಜೊತೆಗೆ ಮಣ್ಣಿನ ಪರೀಕ್ಷೆ ಆಧಾರಿತ ಸಮತೋಲಿತ ರಸಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸುವುದು, ಅಲ್ಲದೆ ರಾಸಾಯನಿಕ ಗೊಬ್ಬರಗಳ ಅಸಮತೋಲಿತ ಬಳಕೆಯನ್ನು ತಗ್ಗಿಸುವುದು ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡುವುದು, ಜೊತೆಗೆ

0: ಹಸಿರು ಗೊಬ್ಬರ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ ಮಾಡುವುದು, ಇದರ ಜೊತೆಗೆ ನೈಸರ್ಗಿಕ ಕೃಷಿ ಪದ್ಧತಿಗಳ ಅಳವಡಿಕೆ ಬಗ್ಗೆ ಉತ್ತೇಜನ ನೀಡುವುದು, ಅದಲ್ಲದೆ ಬೀಜೋಪಚಾರ ಮಾಡುವುದು ಮತ್ತು ಸಮಗ್ರ ಫೀಡ್ ನಿರ್ವಹಣೆ, ಸಮಗ್ರ ಪೋಷಕ ನಿರ್ವಹಣೆ, ಉತ್ತಮ ಗುಣಮಟ್ಟದ ಬೀಜ ಹಾಗೂ ಸಸಿಗಳ ಬಳಕೆ, ಇವೆಲ್ಲ ಅಂಶಗಳ ಬಗ್ಗೆ ಈ ಒಂದು ಅಭಿಯಾನದಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡ್ತೀವಿ.
1: ಸರ್, ಈ ಅಭಿಯಾನದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳದ್ದು ಮಾತ್ರವಲ್ಲ ಇದರಲ್ಲಿ ಜವಾಬ್ದಾರಿ, ಪ್ರತಿಯೊಬ್ಬ ರೈತನ ಜವಾಬ್ದಾರಿ ಸಹ ಇದೆ. ತಾವು ಬೆಳೆಯುವಂತಹ ಭೂಮಿ ಅಂದ್ರೆ ಭೂಮಿ ತಾಯಿ, ಅದು ಅದನ್ನು ಯಾವ ರೀತಿ ರಕ್ಷಿಸಬಹುದು ಹಾಗೂ ಅದನ್ನು ಯಾವ ರೀತಿಯಲ್ಲಿ ಇಟ್ಕೋಬೇಕು ಅಂತ ಒಂದು ರೈತರ ಜವಾಬ್ದಾರಿ ಆಗ್ಲಿ, ಕಾಳಜಿ ಆಗ್ಲಿ ಇರಬೇಕು ಅಂತ ತಾವು ಹೇಳಬಯಸ್ತೀರಿ?
0: ಈಗಾಗಲೇ ನಾನು ಹೇಳ್ದಂಗೆ ಒಳ್ಳೆಯ ಭೂಮಿ ಹಾಳಾಗಿದೆ, ಅದರಿಂದ ಈ ಮಣ್ಣನ್ನು ಉಳಿಸ್ಕೋಬೇಕು, ಉಳಿಸ್ಕೊಳ್ತಕ್ಕಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸಮಾಜ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಸಮತೋಲಿತ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು. ಅಂದರೆ ಬೆಳೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು. ಆಮೇಲೆ ಉತ್ತಮ ಬೆಳೆಗೆ 17 ಪೋಷಕಾಂಶಗಳು ಬೇಕಾಗುತ್ತೆ. ಅದನ್ನು ನಾವು ಬರೀ ರಾಸಾಯನಿಕ ಗೊಬ್ಬರಗಳಿಂದ ಕೊಟ್ಟರೆ ಆಗಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ವಿಧಾನ ಕೂಡ ಉಪಯೋಗ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ಮೊದಲನೇ ಬೆಳೆ ನಾವು ಏಕದಳ ಬೆಳೆದ್ರೆ ಎರಡನೇ ಬೆಳೆಯನ್ನು ದ್ವಿದಳ ಧಾನ್ಯ ಬೆಳಿಬೇಕು. ದ್ವಿದಳ ಧಾನ್ಯ ಅಂತಂದರೆ ಹೆಸರು, ಉದ್ದು, ಅಲಸಂದೆ ಇವನ್ನೆಲ್ಲ ಬೆಳ್ಕೋಬೇಕು. ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳಾದಂಥ ನಮ್ಮ ಸೆಣಬು, ದ್ಯಾಂಚ ಇವನ್ನು ಹಾಕಬೇಕು. ಯಾವಾಗ ಹೂವು ಬರ್ತದೆ ಸೆಣಬು ಮತ್ತು ದ್ಯಾಂಚದಲ್ಲಿ, ಆ ಟೈಮಲ್ಲಿ ಅದನ್ನು ಮಣ್ಣಿಗೆ ನಾವು ಸೇರಿಸಬೇಕು. ಇದರಿಂದ ಏನಾಗುತ್ತೆ, ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಅದಲ್ಲದೆ ಬೇರೆ ಗೊಬ್ಬರಗಳನ್ನು ಸಹ ನಾವು ಬಳಕೆ ಮಾಡ್ಬೋದು. ಅಂದರೆ ತಿಪ್ಪೆ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಅಥವಾ ಕೋಳಿ ಗೊಬ್ಬರ ಇರ್ಬೋದು, ಇವನ್ನೆಲ್ಲ ಭೂಮಿಗೆ ಹಾಕಬೇಕು. ಇದ್ರ ಜೊತೆಗೆ ಕೆಲವು ಜೈವಿಕ ಗೊಬ್ಬರಗಳು ಸಹ ಇದೆ. ಅದೇನಂತಂದರೆ ರೈಜೋಬಿಯಮ್ಮು ಮತ್ತು ರಂಜಕವನ್ನು ಕರಗಿಸ್ತಕ್ಕಂಥ ಗೊಬ್ಬರವನ್ನು ಸಹ ನಾವು ಭೂಮಿಗೆ ಹಾಕಬೇಕು. ಇವೆಲ್ಲವನ್ನು ಬೀಜ ಬಿತ್ತುವ ಹಂತದಲ್ಲೇ ಹಾಕಬೇಕು. ಬೀಜೋಪಚಾರ ಮಾಡಿ ಬಿತ್ತಿದರೆ ಸುಮಾರು 25% ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಇವೇನು ಮಾಡ್ತೇವೆ ಅಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಮಣ್ಣಿಗೆ ಸೇರಿಸ್ತವೆ. ಇದರಿಂದ ರಸಗೊಬ್ಬರಗಳನ್ನು ಉಪಯೋಗ ಮಾಡುವುದನ್ನು ಕಡಿಮೆ ಮಾಡಬಹುದು. ಅಲ್ಲದೆ ಬೆಳೆಯನ್ನು ಕಟಾವು ಮಾಡುವಾಗ ಕೃಷಿ ತ್ಯಾಜ್ಯಗಳು ಬರ್ತವೆ, ಈ ತ್ಯಾಜ್ಯಗಳನ್ನು ಸಹ ನಾವು ಪುಡಿ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತದೆ. ಅಂದರೆ ಮುಖ್ಯವಾಗಿ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ. ನಮ್ಮ ಕೃಷಿ ಇರಬೇಕು ಅಂದರೆ ನಮ್ಮ ಮಣ್ಣು ಉಳಿಬೇಕು, ಅಂದರೆ ಸಾವಯವ ಇಂಗಾಲ ಒಂದಕ್ಕಿಂತ ಜಾಸ್ತಿ ಇರಬೇಕು. ಇತ್ತೀಚಿನ ದಿವಸಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಆದಷ್ಟು ನಮ್ಮ ಭೂಮಿಯನ್ನು ಉಳಿಸ್ಬೇಕು. ಅಲ್ಲದೆ ಬೆಳೆಯನ್ನು ಕಟಾವು ಮಾಡುವ ಹಂತದಲ್ಲಿ ಕೆಲವು ಕೃಷಿ ತ್ಯಾಜ್ಯ ವಸ್ತುಗಳು ನಮಗೆ ಸಿಗುತ್ತೆ, ಆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಪುಡಿ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗುತ್ತದೆ. ಭೂಮಿ ಉಳಿಸಿ ಖರ್ಚು ಕಡಿಮೆ ಮಾಡಬೇಕು. ಆದ್ದರಿಂದ ರೈತರಿಗೆ ಆದಾಯ ಜಾಸ್ತಿ ಆಗ್ತದೆ ಮತ್ತು ದೇಶದ ಆರ್ಥಿಕ ಸುಧಾರಣೆ ಆಗ್ತದೆ.
1: ರೈತರು ಏನು ರಾಸಾಯನಿಕ ಯುಕ್ತವಾಗಿ ಭೂಮಿಯಿಂದ ಫಲ ತೆಗಿತಾ ಇದ್ದಾರೆ, ಇದರಿಂದ ಭೂಮಿ ತನ್ನ ಸತ್ವವನ್ನೇ ಕಳ್ಕೊಂಡಿದೆ. ಅಂತಹ ರೈತರನ್ನು ಭೂಮಿಯನ್ನು ರಾಸಾಯನಿಕ ಮುಕ್ತ ಮಾಡಿ ಸಾವಯವ ಯುಕ್ತವಾಗಿ ಪರಿವರ್ತಿಸಲಿಕ್ಕೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಪರಿವರ್ತನೆ ಅಗತ್ಯವಿದೆ, ಯಾವ ರೀತಿ ಪರಿವರ್ತನೆ ಮಾಡಬಹುದು ಅಂತವರನ್ನು?
0: ಈಗಾಗಲೇ ಹೆಚ್ಚಿನ ರೈತರು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಇರ್ತಕ್ಕಂಥ ಒಳ್ಳೆಯ ಒಂದು ಕೃಷಿ ಭೂಮಿ ಈಗಾಗಲೇ ಹಾಳಾಗೋಗಿದೆ. ರೈತರಿಗೆ ಸಹ ಗೊತ್ತು, ಈಗ ಇದರಿಂದ ಇಳುವರಿ ಸಹ ಕಡಿಮೆ ಆಗಿದೆ, ಜೊತೆಗೆ ರೋಗಗಳ ಒಂದು ತೀವ್ರತೆ ಜಾಸ್ತಿ ಆಗಿದೆ. ಅಲ್ಲದೆ ಈಗ ನೋಡೋದಾರೆ, ಈಗ ಹೆಚ್ಚಿನ ಒಂದು ಗ್ರಾಹಕರು ಒಂದು ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ, ಮತ್ತು ಸಾವಯವ ಉತ್ಪನ್ನಗಳನ್ನು ಬೆಳೆದು ಮಾರಾಟ ಮಾಡಿದ್ರೆ ನಮಗೆ ಸುಮಾರು 30% ಒಂದು ಪ್ರೀಮಿಯಂ ದರ ಸಿಗುತ್ತೆ ನಮಗೆ. ಈ ಕಂಟಿನ್ಯೂಸ್ ಆಗಿ ಒಂದು ರಾಸಾಯನಿಕನ ಬೆಳೆದ ರಾಸಾಯನಿಕ ವಸ್ತುಗಳನ್ನು ಹಾಕಿದರೆ ಏನಾಗುತ್ತೆ, ಇರತಕ್ಕಂಥ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ನಮ್ಮ ಸಾವಯವ ಒಂದು ಕೃಷಿಯನ್ನು ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಸಸ್ಟೈನಬಲ್ ಈಲ್ಡ್ ಸಿಗುತ್ತೆ, ಸುಸ್ಥಿರ ಒಂದು ಇಳುವರಿ ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಕಡಿಮೆ ಇಳುವರಿ ಕಡಿಮೆ ಇರ್ಬೋದು, ಬಟ್ ಸುಸ್ಥಿರ ಒಂದು ಇಳುವರಿ ಪಡೀಲಿಕ್ಕೆ ಭಾಳ ಅವಕಾಶ ಆಗುತ್ತೆ. ಮತ್ತು ಯಾರ್ಯಾರು ಸಾವಯವ ಕೃಷಿಯನ್ನು ಮಾಡಿರ್ತಾರೆ ಅಂಥವ್ರಿಗೆ ಒಂದು ಒಳ್ಳೆಯ ಇತ್ತೀಚಿನ ದಿವಸಗಳಲ್ಲಿ ಉತ್ಪನ್ನಗಳು ಹೆಚ್ಚು ಬೇಡಿಕೆ ಇದೆ, ಮತ್ತು ಒಂದು ಹೆಚ್ಚಿನ ಒಂದು ದರ ಪಡೀಲಿಕ್ಕೆ ಅವಕಾಶ ಇದೆ. ಈಗ ನೋಡಿ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಉದಾಹರಣೆಗೆ 10 ಅಂತ ನೀವು ತೆಗೆದುಕೊಳ್ಳಿ, ಒಂದು ಪಿರಿಯಡ್ 10 ವರ್ಷದಲ್ಲೂ ಸಹ ಇಳುವರಿ ನಿಮಗೆ ಏನಾಗುತ್ತೆ,

0: ಒಂದು ವ್ಯತ್ಯಾಸ ಆಗ್ತಾ ಹೋಗ್ತದೆ. ಆದರೆ ಸಾವಯವ ಒಂದು ಕೃಷಿಯನ್ನು ಮಾಡಿದಾಗ ನಮಗೆ ಒಂದು ಸಸ್ಟೈನಬಲ್ ಈಲ್ಡ್ ಬರಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಬೆಳೆದಂಥ ಉತ್ಪನ್ನಕ್ಕೆ ನಮಗೆ ಮಾರ್ಕೆಟಲ್ಲಿ ಬೇಡಿಕೆ ಜಾಸ್ತಿ ಇದೆ. ಯಾಕೆಂತಂದರೆ ಈ ಸಾವಯವ ಉತ್ಪನ್ನಗಳನ್ನು ಬಳಕೆ ಮಾಡಿದ್ರೆ ಒಂದು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ.
1: ಸರ್, ಇವಾಗ ಒಂದು ರಾಸಾಯನಿಕ ಮುಕ್ತವಾಗಿ ಸಾವಯವ ಯುಕ್ತವಾಗಿ ಹೋಗಬೇಕಿದ್ರೆ ಸರ್ಕಾರವು ಯಾವುದಾದ್ರೂ ಯೋಜನೆಗಳನ್ನು ಹಾಕಿವೆ, ರೈತರಿಗೆ ಯಾವ ರೀತಿಯಾದಂತಹ ಯೋಜನೆಗಳಿಂದ ಸಹಾಯ ಮಾಡ್ತಾ ಇದೆ?
0: ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತಿದೆ. ಈ ಯೋಜನೆಯಲ್ಲಿ ಒಂದು ಸಾವಯವ ಕೃಷಿ ಮಾಡಲಿಕ್ಕೆ ಹೆಚ್ಚು ಅವಕಾಶ ಇದೆ ಮತ್ತು ಒತ್ತನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ನೈಸರ್ಗಿಕ ಕೃಷಿ ಬಗ್ಗೆ ಒಂದು ಯೋಜನೆ ಸಹ ಅನುಷ್ಠಾನ ಆಗಿದೆ. ಈಗ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ಈ ಒಂದು ಯೋಜನೆ ನಾವು ರೈತರ ಕ್ಷೇತ್ರಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದಕ್ಕೆ ರೈತರಿಂದ ಒಳ್ಳೆಯ ಒಂದು ಸ್ಪಂದನೆ ಸಿಗ್ತಾ ಇದೆ.
1: ಸರ್, ಇವಾಗ ಇಷ್ಟೆಲ್ಲ ಪರಿಶ್ರಮ ಪಡ್ತಾ ಇರುವಂತಹ ಕೃಷಿ ತಂಡವಾಗಲಿ ಇದೆಲ್ಲ ನೋಡುವಾಗ ನೀವು ರೈತರಿಂದ ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನು ಇಟ್ಟಿದ್ದೀರಿ?
0: ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ರೈತರು ಮಣ್ಣಿನ ಪರೀಕ್ಷೆಯನ್ನು ಮಾಡೋದಿಲ್ಲ, ಮಾಡದೆ ಹಾಗೆ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಸಹ ಕೆಲವರು ಯಾರ್ಯಾರಿಗೆ ಒಂದು ಇಲಾಖೆಯಿಂದ ಸಬ್ಸಿಡಿ ಬೇಕು ಅಂಥ ಒಂದು ರೈತರು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಸಬ್ಸಿಡಿ ಯೋಜನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಅಭಿಯಾನದ ಮೂಲಕ ನಾನು ರೈತರಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, ಮಣ್ಣಿನ ಒಂದು ಪರೀಕ್ಷೆಯನ್ನು ಮಾಡಿಸಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಯಾಕೆಂತಂದರೆ ಈಗಾಗಲೇ ನಿಮ್ಮಲ್ಲಿರ್ತಕ್ಕಂಥ ಕೃಷಿ ಭೂಮಿ ಮಣ್ಣು ಚೆನ್ನಾಗಿದ್ದರೆ ಗೊಬ್ಬರನ ಹಾಕ್ಬೇಡಿ. ಹಾಕಿದ್ರೆ ಏನಾಗುತ್ತಂದರೆ ಒಳ್ಳೆಯ ಭೂಮಿ ಸಹ ಹಾಳಾಗುತ್ತೆ. ಜೊತೆಗೆ ನೀವು ಏನು ರಾಸಾಯನಿಕ ಗೊಬ್ಬರವನ್ನು ಖರೀದಿಸಬೇಕಾದ್ರೆ ಏನು ಹಣವನ್ನು ವ್ಯಯ ಮಾಡಿದರೆ ಅದು

0: ಕೃಷಿ ಭೂಮಿ ಮಣ್ಣು ಚೆನ್ನಾಗಿದ್ದರೆ ಗೊಬ್ಬರನ ಹಾಕ್ಬೇಡಿ. ಹಾಕಿದ್ರೆ ಏನಾಗುತ್ತಂದರೆ ಒಳ್ಳೆಯ ಭೂಮಿ ಸಹ ಹಾಳಾಗುತ್ತೆ. ಜೊತೆಗೆ ನೀವು ಏನು ರಾಸಾಯನಿಕ ಗೊಬ್ಬರವನ್ನು ಖರೀದಿಸಬೇಕಾದ್ರೆ ಏನು ಹಣವನ್ನು ವ್ಯಯ ಮಾಡಿದರೆ ಅದು ಸಹ ಖರ್ಚಾಗುತ್ತೆ. ಹಂಗಾಗಿ ನೀವು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಅದರ ಆಧಾರದ ಮೇಲೆ ಸಮತೋಲಿತ ರಸಗೊಬ್ಬರಗಳನ್ನು ಬಳಕೆ ಮಾಡಿದ್ರೆ ಒಳ್ಳೆಯದು. ಮತ್ತು ನಿಮ್ಮ ಕೃಷಿ ಭೂಮಿಯನ್ನು ಹಲವಾರು ವರ್ಷಗಳವರೆಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಒಂದು ಉತ್ತಮ ಗುಣಮಟ್ಟದ ಕೃಷಿ ಭೂಮಿಯನ್ನು ನಿಮ್ಮ ಮುಂದಿನ ತಲೆಮಾರುಗಳಿಗೆ ಅದು ಕೊಟ್ಟಂಗಾಗುತ್ತೆ. ನಮ್ಮ ಮಣ್ಣು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಸಮಾಜ ಚೆನ್ನಾಗಿರ್ತದೆ. ಹಂಗಾಗಿ ಇದು ಒಳ್ಳೆಯ ಒಂದು ಅಭಿಯಾನ. ಎಲ್ಲರೂ ಎಲ್ಲ ಕೃಷಿಕ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವರಿಂದ ಅಗತ್ಯವಿರತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಅಭಿಯಾನದ ಘೋಷವಾಕ್ಯ ಏನಂತಂದರೆ ಮಣ್ಣು ಉಳಿಸಿ, ಕೃಷಿ ಉಳಿಸಿ, ರೈತರನ್ನು ಉಳಿಸಿ.
1: ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ಉಳಿಸಿ ಈ ಅಭಿಯಾನದಲ್ಲಿ ನಮ್ಮ ಜೊತೆ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಟಿಜೆ ರಮೇಶ್ ಇವರು ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನದ ಪಾತ್ರ ಎಂಬ ವಿಚಾರದ ಬಗ್ಗೆ ನಮ್ಮೊಡನೆ ಇದುವರೆಗೆ ಮಾತನಾಡಿದರು. ಸರ್, ಇದುವರೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ ಮೇಡಮ್.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನ್ ಕೃಷಿ ರಕ್ಷಿಸಿ ಅಭಿಯಾನ ಇದರ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಟಿಜೆ ರಮೇಶ್ ಅವರೊಂದಿಗೆ ಖೇತ್ ಬಚಾವೋ ಅಭಿಯಾನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ರಜನಿ ಭಟ್. ಮುಂದೆ ಕೇಳಿ ಗೇರುಹಣ್ಣಿನ ಮೌಲ್ಯವರ್ಧನೆ. ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವೀಣಾ ಜಿಎಲ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಸ್ನೇಹ ಭಟ್.
3: ಇಂದಿನ ಈ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ವೀಣಾ ಜಿಎಲ್ ಅವರು ಗೇರು ಹಣ್ಣಿನ ಮೌಲ್ಯವರ್ಧನೆ ಈ ವಿಷಯವಾಗಿ ಮಾಹಿತಿಯನ್ನು ನೀಡಲಿದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಬೇರೆ ಹಣ್ಣುಗಳಿಗೆ ಇರುವ ಬೇಡಿಕೆಯನ್ನು ಅಥವಾ ಬೆಲೆಯನ್ನು ಹೋಲಿಸಿದರೆ ಗೇರು ಹಣ್ಣಿಗೆ ಅಷ್ಟು ಬೆಲೆ ಅಥವಾ ಬೇಡಿಕೆ ಇಲ್ಲ. ಇದಕ್ಕಿರುವ ಕಾರಣಗಳು ಏನೇನು ಅಂತ ತಿಳಿಸಬಹುದಾ?
4: ಹಾಂ, ತಿಳಿಸ್ಬೋದು ಮ್ಯಾಮ್. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೇರು ಬೆಳೆಯನ್ನು ಸುಮಾರು 16ನೇ ಶತಮಾನದಲ್ಲಿ ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಇದನ್ನು ಪರಿಚಯಿಸಿದಂಥ ಬೆಳೆ. ಇದನ್ನು ಹಾಗೆ ನೋಡೋದಾದರೆ ಈ ಗೇರು ಹಣ್ಣು ಬಹಳ ನೋಡಲು ಆಕರ್ಷಕವಾಗಿದೆ. ಕೆಂಪು ಬಣ್ಣದಿಂದ ಇರುತ್ತೆ, ಹಳದಿ ಬಣ್ಣದ್ದಾಗಿರುತ್ತೆ, ಕೇಸರಿ ಬಣ್ಣದಿಂದ ಕೂಡಿರುತ್ತೆ. ಅದರ ಹಾಗೆ ನೋಡಲು ಬಹಳ ಆಕರ್ಷಕವಾಗಿದೆ. ಆದರೆ ಇದರಲ್ಲಿರುವಂತಹ ಕೆಲವೊಂದು ಅಂಶಗಳಿಂದ ಇದಕ್ಕೆ ಬೇರೆ ಹಣ್ಣುಗಳಿಗೆ ಸಿಗುವಂತಹ ಬೇಡಿಕೆ ಆಗಿರ್ಬೋದು, ಮೌಲ್ಯ ಆಗಿರ್ಬೋದು ಸಿಗ್ತಾ ಇಲ್ಲ. ಆ ಕಾರಣಗಳು ಏನೇನಪ್ಪ ಅಂತಂದರೆ, ಒಂದು, ಗೇರು ಹಣ್ಣು ಬೆಳವಣಿಗೆಯ ಕೊನೆಯ ಹಂತದಲ್ಲಿ ಅದರಲ್ಲಿರುವಂತಹ ಆಬ್ಸಿಷನ್ ಪದರ ಹಠಾತ್ತಾಗಿ ಹೆಚ್ಚಾಗೋದ್ರಿಂದ ಅದು ಏನಾಗುತ್ತೆ, ಹಠಾತ್ತಾಗಿ ಕೆಳಗೆ ಬಿದ್ದೋಗುತ್ತೆ ಮರದಿಂದ. ಹೀಗೆ ಮರದಿಂದ ಕೆಳಗೆ ಬಿದ್ದಂತಹ ಹಣ್ಣು ಬೇಗನೆ ಗಾಯಗೊಳ್ಳುತ್ತೆ. ಯಾಕಂದರೆ ಅದರ ಹಣ್ಣಿನ ಹೊರ ಮೇಲ್ಮೈ ಆಗಿದೆ, ಬಹಳ ತೆಳುವಾಗಿದೆ, ಸೂಕ್ಷ್ಮವಾಗಿದೆ. ಹಾಗಾಗಿ ಮರದಿಂದ ಬಿದ್ದಂತಹ ಹಣ್ಣು ಬೇಗನೆ ಗಾಯಗೊಂಡು ಕೊಳೆಯಲು ಪ್ರಾರಂಭಗೊಳ್ಳುತ್ತೆ. ಇನ್ನು ಗೇರು ಹಣ್ಣುಗಳಿಗೆ ಬೇರೆ ಹಣ್ಣುಗಳನ್ನು ಹೋಲಿಸಿದಾಗ ಗೇರು ಹಣ್ಣಲ್ಲಿ ಕಡಿಮೆ ಸಂಗ್ರಹಿಸಿಡುವಂತಹ ಸಾಮರ್ಥ್ಯ ಇರೋದು, ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಹೈಲಿ ಪೆರಿಷೆಬಲ್ ಅಂತ ಹೇಳಿ. ಹಾಗೆ ಇದನ್ನು ಕಡಿಮೆ ದಿನಗಳವರೆಗೂ, ಕಡಿಮೆ ಸಮಯದವರೆಗೂ ಕೂಡ ಅದನ್ನು ಸಂಗ್ರಹಿಸಿಡುವಂತಹ ಸಾಮರ್ಥ್ಯ ಈ ಹಣ್ಣಲ್ಲಿ ಇದೆ. ಸೊ ಹಾಗಾಗಿ ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಇದಕ್ಕೆ ಆದಂತಹ ಒಂದು ಬೆಲೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು ಇಲ್ಲ. ಇನ್ನೊಂದು ಪ್ರಮುಖ ಅಂಶ ಅಂತ ಬಂದರೆ ಬೇರೆ ಹಣ್ಣುಗಳು ತಿನ್ನಲು ಸಿಹಿಯಾಗಿರುತ್ತೆ, ಆದರೆ ಈ ಗೇರು ಹಣ್ಣು ತಿಂದಾಗ ನಮಗೆ ಒಂದು ಒಗರುವಿಕೆಯ ಸಂವೇದನೆ ಉಂಟಾಗುತ್ತೆ. ಹಾಗಾಗಿ ಜನಗಳು ಇದನ್ನು ಪ್ರಿಫರ್ ಮಾಡೋದಿಲ್ಲ.
3: ಹೌದು, ತುಂಬ ಆಕರ್ಷಣೆಯಿಂದ ಹೊಂದಿರುವಂತಹ ಹಣ್ಣು ಈ ಗೇರು ಹಣ್ಣು. ಈ ಗೇರು ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಏನೇನು?
4: ಹೌದು, ನೋಡಲು ಆಕರ್ಷಕ ಅಷ್ಟೇ ಅಲ್ಲ, ಗೇರು ಹಣ್ಣಿನಲ್ಲಿರುವಂತಹ ಕೆಲವೊಂದು ಭೌತಿಕ ಮತ್ತು ರಾಸಾಯನಿಕ ಅಂಶಗಳೇನಿದೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಪೂರಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣು ಹೇರಳವಾದಂತಹ ವಿಟಮಿನ್ಗಳು ಮತ್ತು ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಖನಿಜಾಂಶಗಳಿಂದ ಕೂಡಿದೆ. ಹೇಗೆ ಅಂತಂದರೆ, ಇದರಲ್ಲಿ ಒಂದು ಬಂದು ಜ್ಯೂಸ್ನ ಅಂಶ. ಇನ್ನು ಅದರಲ್ಲಿರುವಂಥ

0: ಜ್ಯೂಸ್ನ ತೆಗೆದ ನಂತರ ಉಳಿಯುವಂಥದ್ದು ಪೊಮೇಸ್, ಹಿಂಡಿ ಅಂತ ಹೇಳ್ತೀವಿ. ಎರಡು ಅಂಶಗಳನ್ನು ನೋಡ್ಬೋದು. ಇನ್ನು ಗೇರು ಹಣ್ಣಿನ ಜ್ಯೂಸಲ್ಲಿ ನೋಡಿದರೆ ಫ್ರುಕ್ಟೋಸ್, ಗ್ಲೂಕೋಸ್, ಸುಕ್ರೋಸ್ಗಳಂತಹ ಪ್ರಮುಖವಾದ ಸಕ್ಕರೆ ಅಂಶಗಳನ್ನು ನಾವು ಕಾಣಸಿಗುತ್ತೆ. ಅದಷ್ಟೇ ಅಲ್ದಿರ, ಇನ್ನು ಪೊಮೇಸ್ ಅಂತ ನೋಡಿದರೆ ಅದರಲ್ಲಿ ಪ್ರೋಟೀನ್, ಪೆಕ್ಟಿನ್, ಹೆಮಿಸೆಲ್ಯುಲೋಸ್ ಮತ್ತು ಡೈಟರಿ ಫೈಬರ್ ಅಂದರೆ ನಾರಿನಂಶದಿಂದ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣಿನ ಪಲ್ಪ್, ಒಂದು 100 ಗ್ರಾಂ ಗೇರು ಹಣ್ಣಿನ ಪಲ್ಪನ್ನು ತಗೊಂಡ್ರೆ ಅದರಲ್ಲಿ ನಮಗೆ 200 ರಿಂದ 300 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಅಂಶವನ್ನು ಸಿಗುತ್ತೆ. ಇದು ಈಗ ಸಾಮಾನ್ಯವಾಗಿ ವಿಟಮಿನ್ ಸಿ ಹೆಚ್ಚಾಗಿರೋ ಹಣ್ಣುಗಳು ಅಂತ ಬಂದರೆ ಕಿತ್ತಳೆ ಗ್ರೂಪಿಗೆ ಸೇರಿದಂಥ ಹಣ್ಣುಗಳು, ನಿಂಬೆ ಹಣ್ಣಾಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಆರೆಂಜಸ್ ಅಂದರೆ ಬೇರೆ ಹಣ್ಣುಗಳು ವಿಟಮಿನ್ ಸಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಆದರೆ ಇದು ಆ ಹಣ್ಣುಗಳಿಗಿಂತ 3 ಪಟ್ಟು ಜಾಸ್ತಿ ಇದೆ. ಮತ್ತು ಪೈನಾಪಲ್ ಅಂದರೆ ಅನಾನಸ್ ಅಂತ ಏನು ಹೇಳ್ತೀವಿ, ಆ ಹಣ್ಣಿಗಿಂತ ವಿಟಮಿನ್ ಸಿ ಅಂಶ 10ರಷ್ಟು ಜಾಸ್ತಿ ಇದೆ. ಸೊ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರಮುಖ ವಿಟಮಿನ್ಗಳ ಅಷ್ಟೇ ಅಲ್ಲ, ಬೇರೆ ಅಂಶಗಳು ಮತ್ತು ಫೀನಾಲ್ಸ್ ಆಗಿರ್ಬೋದು, ಟ್ಯಾನಿನ್ಸ್ ಆಗಿರ್ಬೋದು, ಫ್ಲೇವನಾಡ್ಸ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಈ ಅಂಶಗಳಿಂದಲೂ ಕೂಡ ಇದು ಪೂರಕವಾಗಿದೆ.
1: ಇಷ್ಟೆಲ್ಲ ಪೋಷಕಾಂಶಗಳು ಇದ್ರೂ ಕೂಡ ಬಹುಶಃ ಗೇರು ಹಣ್ಣು ಮೂಲೆ ಗುಂಪಾಗಿದೆ ಅಂತ ಹೇಳೋದು ತುಂಬ ವಿಷಾದದ ಸಂಗತಿ. ಈಗ ಗೇರು ಹಣ್ಣಿನಲ್ಲಿರುವಂತಹ ಔಷಧೀಯ ಗುಣಗಳು ಯಾವುದೆಲ್ಲ ಅಂತ ತಿಳಿಸ್ಕೊಡ್ಬಹುದಾ?
0: ಹೌದು ಮ್ಯಾಮ್, ಇಲ್ಲಿವರೆಗೂ ಗೇರು ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳೇನೇನು, ಖನಿಜಾಂಶಗಳೇನೇನು ಅಂತ ನಾನು ಅದನ್ನು ತಿಳಿಸ್ತೆ. ಅದು ಹೇಗೆ ದೇಹಕ್ಕೆ ಅಥವಾ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ನೋಡಿದ್ರೆ, ಈ ಗೇರು ಮರನ ದಕ್ಷಿಣ ಅಮೆರಿಕಾದಲ್ಲಿ ಒಂದು ಔಷಧೀಯ ಮರಗಳ ಗುಂಪಿಗೆ ಸೇರಿಸ್ತಾರೆ. ಯಾಕೆಪ್ಪ ಅಂತಂದರೆ ಇದರಲ್ಲಿರುವಂತಹ ಔಷಧೀಯ ಗುಣಗಳಿಂದಾಗಿ. ಒಂದು, ಈ ತಾಜಾ ಗೇರು ಹಣ್ಣಿನ ಜ್ಯೂಸ್ನ ಸೇವನೆ ಮಾಡೋದ್ರಿಂದ ನಮಗೆ ಈ ಗಂಟಲು ಕೆರೆತ, ಮೂಳೆ ಸವೆತಗಳಿಗೆ ಒಳ್ಳೆಯ ಔಷಧಿಯಾಗಿದೆ. ಇನ್ನು ಬಟ್ಟಿ ಇಳಿಸಿದ ಗೇರು ಹಣ್ಣಿನ ರಸವನ್ನು ಸೇವಿಸೋದ್ರಿಂದ ಸಂಧಿವಾತ, ನರ ಸಂಬಂಧಿ ವ್ಯಾಧಿಗಳಿಗೆ ಪರಿಹಾರವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣು ಉತ್ತಮ ಕ್ಯಾಲರಿಯಿಂದ ಕೂಡಿರೋದ್ರಿಂದ ಇದರ ನಿಯಮಿತ ಸೇವನೆ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ತಂದುಕೊಡುತ್ತೆ. ಇನ್ನು ಗೇರು ಹಣ್ಣಿನಲ್ಲಿರುವ ಫ್ರಕ್ಟೋಸ್ ಇನ್ಸುಲಿನನ್ನು ನಿಯಂತ್ರಿಸಿ ದೇಹಕ್ಕೆ ಬೇಕಾಗಿರುವಂತಹ ಸಕ್ಕರೆ ಅಂಶವನ್ನು ಸ್ಥಿರವಾಗಿಡುತ್ತೆ. ಮತ್ತು ರಕ್ತನಾಳಗಳಿಗೆ ಬೇಕಾಗಿರುವಂತಹ ತಾಮ್ರದ ಅಂಶ ಕೂಡ ಇದರಲ್ಲಿ ಹಾಗೂ ಕ್ಯಾಲ್ಶಿಯಂ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ದೇಹದ ಮೂಳೆ ಸವೆತ, ಸಂಧಿವಾತಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಕೂಡ ಗೇರು ಬಹಳಷ್ಟು ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೇರು ಹಣ್ಣಿನ ಜ್ಯೂಸ್ ಮತ್ತು ಹುದುಗಿಸಿದ ಔಷಧಿ ಇವೆರಡೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹಲವಾರು ಅಂಶಗಳನ್ನು ಇದು ಹೊಂದಿಟ್ಕೊಂಡಿರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ. ಇನ್ನು ಗೇರು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುತ್ತೆ. ಅಷ್ಟೇ ಅಲ್ಲ, ಹಲ್ಲಿನ ದವಡೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಸದೃಢವಾಗಿಟ್ಟುಕೊಳ್ಳಲು ಇದು ಬಹಳಷ್ಟು ಉಪಯೋಗಕಾರಿಯಾಗಿದೆ. ಇನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ವರದಿ ಪ್ರಕಾರ ಪ್ರತಿಯೊಬ್ಬ ಭಾರತೀಯರಿಗೆ ಪ್ರತಿದಿನ ಸುಮಾರು 40ರಿಂದ 80 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಅಂಶ ಬೇಕಾಗಿರುತ್ತೆ. ಹಾಗಾಗಿ ನಾವು ಒಂದು 100 ಮಿಲಿಯಷ್ಟು, 100 ml ಅಷ್ಟು ಗೇರು ಹಣ್ಣಿನ ಜ್ಯೂಸ್ನ ಸೇವನೆ ಮಾಡೋದು ಈ ಅಗತ್ಯತೆಯನ್ನು ನಾವು ಪೂರೈಸ್ಕೋಬೋದು. ಕೇವಲ 100 ml ಅಷ್ಟು ಗೇರು ಹಣ್ಣಿನ ಜ್ಯೂಸ್ ನಮ್ಮ ಪ್ರತಿನಿತ್ಯ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ ಸಿ ಅಂಶವನ್ನು ಪೂರೈಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಈಗಿನ ಕಾಲದಲ್ಲಿ ಎಲ್ಲರೂ ಒಬೇಸ್ ಆಗಿರೋದ್ರಿಂದ ತೂಕ ಇಳಿಸ್ಕೋಬೇಕು ಅಂತ ಜಿಮ್ಮು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ. ಆದರೆ ಗೇರು ಹಣ್ಣು ಈ ತೂಕ ಇಳಿಸ್ಕೋಬೇಕು ಅಂತಿರೋ ವರ್ಗಗಳಿಗೆ ಬಹಳಷ್ಟು ಪೂರಕವಾಗಿದೆ. ಯಾಕಂದರೆ ಇದರಲ್ಲಿರುವಂತಹ ನಾರಿನಂಶ ತೂಕ ಇಳಿಸಿಕೊಳ್ಳೋರಿಗೂ ಕೂಡ ಬಹಳಷ್ಟು ಉಪಯೋಗಕರವಾಗಿದೆ ಅಂತಲೇ ಹೇಳ್ಬೋದು.
1: ಈ ಗೇರು ಹಣ್ಣನ್ನು ತಿಂದಾಗ ಒಂದು ದುರ್ಗಂಧ ಬರುತ್ತೆ ಅನ್ನೋ ಕಾರಣಕ್ಕಾಗಿಯೇ ಬಹುಶಃ ಕೆಲವರು ಈ ಹಣ್ಣಿನಿಂದ ದೂರ ಇರ್ತಾರೆ ಅಂತ ಹೇಳಬಹುದು. ಇದೀಗ ಗೇರು ಹಣ್ಣು ಅಥವಾ ಅದರ ಜ್ಯೂಸ್ ಇದನ್ನು ಸಂರಕ್ಷಿಸುವ ವಿಧಾನಗಳು ಯಾವುದು?
0: ಹೌದು, ಈಗ ಗೇರು ಹಣ್ಣು ಮೊದಲೇ ಹೇಳಿದಾಗೆ ಹೈಲಿ ಪೆರಿಷಬಲ್, ಹಾಗೆ ನಾವು ಅದನ್ನು ಕೊಯ್ಲು ಮಾಡಿದ ನಂತರ ಅಥವಾ ಆಯ್ದು ತಂದ ನಂತರ ಬಹಳಷ್ಟು ದಿನಗಳ ಕಾಲ ಅದನ್ನು ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯವಾಗಿ ಗೇರು ಹಣ್ಣನ್ನು ತಂದರೆ ಸುಮಾರು 1 ದಿನಗಳ ಕಾಲ ನಾವು ಅದನ್ನು ರೂಮ್ ಟೆಂಪರೇಚರಲ್ಲಿ ಇಡ್ಬೋದು. ಹೀಗೆ ಬೇರೆ ಹಣ್ಣುಗಳಲ್ಲಿ ಹೇಗೆ ಕೆಲವೊಂದು ಸಂರಕ್ಷಣೆಯ ವಿಧಾನಗಳಿದೆ, ಸಂಸ್ಕರಿಸುವಂತಹ ವಿಧಾನಗಳಿದೆ, ಅವು ಗೇರು ಹಣ್ಣಿನಲ್ಲಿ ಕೂಡ ನಾವು ಅಳವಡಿಸ್ಕೊಳ್ಬೋದು. ಮೊದಲನೇದಾಗಿ ಈ ಶೀತಲೀಕರಣ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಸಂಗ್ರಹಿಸಿಡೋದು ಅಂತ ಹೇಳ್ತಾರೆ. ಅಂದರೆ ಶೀತಲೀಕರಣದ ವ್ಯವಸ್ಥೆ ಅಂತ ಬಂದರೆ ಸುಮಾರು 1 ರಿಂದ 5 ಡಿಗ್ರಿ ತಾಪಮಾನ ಮತ್ತು 85ರಿಂದ 90% ಆರ್ದ್ರತೆಯಲ್ಲಿ ಸುಮಾರು 25 ದಿನಗಳ ಕಾಲ ಸಂಗ್ರಹಿಸಿಡ್ಬೋದು. ಇನ್ನು ರಾಸಾಯನಿಕಗಳು ಅಂತ ಬಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಮೆಟಾಬೈಸಲ್ಫೇಟ್, ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್, ಸಿಟ್ರಿಕ್ ಆಮ್ಲ, ಸೋರ್ಬೆಟ್, ಬೆಂಜೋವಿಕ್ ಆಸಿಡ್ಗಳು, ಈ ತರ ಹಲವಾರು ರಾಸಾಯನಿಕಗಳನ್ನ ಕೂಡ ಬಳಸಿ ಕೂಡ ನಾವು ಗೇರು ಹಣ್ಣು ಅಥವಾ ಗೇರು ಹಣ್ಣಿನ ಜ್ಯೂಸ್ ಅನ್ನ ಸಂರಕ್ಷಣೆ ಮಾಡಿ

0: ಇಡ್ಬೋದು. ಇನ್ನು ಗೇರು ಹಣ್ಣಿನಲ್ಲಿ ಕೆಲವೊಂದು ಆಸ್ಮೊಲೈಟ್ಸ್ಗಳನ್ನು ಉಪಯೋಗಿಸಿ ಕೂಡ ಸಂರಕ್ಷಿಸ್ಬೋದು. ಹೇಗೆ ಅಂತಂದರೆ, ಈ ಗೇರು ಹಣ್ಣುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಸುಮಾರು 40-60 ಡಿಗ್ರಿ ಬ್ರಿಕ್ಸ್ ಇರುವಂತಹ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು 30-45 ಡಿಗ್ರಿ ತಾಪಮಾನ ಇರಬೇಕು. 2-4 ಗಂಟೆ ಅದನ್ನು ಮುಳುಗಿಸಿ ಆಮೇಲೆ ನಂತರ ಒಣಗಿಸಿ ಅದನ್ನು ಶೇಖರಿಸಿಡ್ಬೋದು. ಇನ್ನೊಂದು ಶಾಖದ ಮೂಲಕ ಕೂಡ ಅದನ್ನು ಸಂರಕ್ಷಣೆ ಮಾಡ್ಬೋದು. ಹೇಗೆ ಅಂದರೆ, ಈ ವಿಧಾನದಲ್ಲಿ ಯಾವುದೇ ಹಣ್ಣಿನ ಜ್ಯೂಸ್ ಅಥವಾ ತಿರುಳನ್ನು ಸಂರಕ್ಷಣೆಗೆ ಬಳಸ್ಬೋದು. ಇದರಲ್ಲಿ ದ್ರವ ಅಥವಾ ಅರೆ ಘನ ದ್ರವದ ರೂಪದಲ್ಲಿರುವಂಥ ಹಣ್ಣಿನ ಜ್ಯೂಸ್ ಅಥವಾ ತಿರುಳನ್ನು ಶಾಖದ ಮೂಲಕ 1 ಗಂಟೆ ಬಿಸಿ ಮಾಡಿ ಆ ನಂತರ ಗಾಜು ಅಥವಾ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಿ ಇದನ್ನು ಸಂರಕ್ಷಣೆ ಮಾಡಿ ಇಡ್ಬೋದು. ಇನ್ನು ಹೆಚ್ಚಿನ ಒತ್ತಡದಲ್ಲಿ ಗೇರು ಹಣ್ಣಿನ ಸಂಸ್ಕರಿಸುವಿಕೆ, ಇದೆಲ್ಲ ಆಧುನಿಕ ವಿಧಾನಗಳು. ಒಂದು ಹೆಚ್ಚಿನ ಒತ್ತಡದಲ್ಲಿ ಗೇರು ಹಣ್ಣಿನ ಸಂಸ್ಕರಿಸುವಿಕೆ, ಇನ್ನೊಂದು ವಿಕಿರಣಗಳ ಮೂಲಕ ಗೇರು ಹಣ್ಣನ್ನು ಸಂಸ್ಕರಣೆ ಮಾಡಿ ಇಡ್ಬೋದು.
1: ಸಾಮಾನ್ಯವಾಗಿ ಪೂರ್ತಿಯಾಗಿ ಹಣ್ಣಾಗದೆ ಇರುವಂತಹ ಗೇರು ಹಣ್ಣನ್ನು ತಿನ್ನೋದ್ರಿಂದ ಒಂದು ಒಗರು ರುಚಿ ಇರುತ್ತೆ ಅಥವಾ ನಮ್ಮ ಗಂಟಲು ತುರಿಕೆಯಾಗುತ್ತೆ. ಈ ರೀತಿಯ ಒಗರು ರುಚಿಯನ್ನು ಹೇಗೆ ಕಡಿಮೆ ಮಾಡಬಹುದು? ಇದಕ್ಕೆ ಯಾವುದಾದರೂ ವಿಧಾನಗಳು ಇದೆಯಾ?
0: ಗೇರು ಹಣ್ಣಿಗೆ ನೀವು ಹೇಳ್ದಾಗೆ ಒಂದು ಒಳ್ಳೆ ಬೆಲೆ, ಅಥವಾ ಈಗ ಬೇರೆ ಹಣ್ಣುಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ತೀವಿ, ಅದಕ್ಕೆ ಆದಂತಹ ಒಂದು ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಅಂದರೆ ಒಂದು ಸಮೂಹ ಇರುತ್ತೆ. ಒಂದು ಮಾವಿನ ಹಣ್ಣುಗಳನ್ನು ತಗೊಳ್ಳೋಕ್ಕಿರ್ಬೋದು, ಬಾಳೆಹಣ್ಣುಗಳನ್ನು ತಗೊಳ್ಳೋಕ್ಕಿರ್ಬೋದು, ಬೇರೆ ಯಾವುದೇ ಹಣ್ಣನ್ನು ಎಲ್ಲರೂ ಅದಕ್ಕೆ ಆದಂಥ ಒಂದು ಬೇಡಿಕೆ ಇದೆ, ಮಾರುಕಟ್ಟೆ ಇದೆ, ಒಂದು ಬೆಲೆ ಇದೆ. ಗೇರು ಹಣ್ಣಿಗೆ ಯಾಕಿಲ್ಲ ಅಂತಂದರೆ, ಒಂದು ಬಂದು ಗಂಟಲು ಕೆರೆತದಂತ ಆಗುವಂತಹ ಸಂವೇದನೆ ಆಗಿರ್ಬೋದು, ಮತ್ತು ಇದು ಹೈಲಿ ಪೆರಿಷಬಲ್, ಜಾಸ್ತಿ ದಿನಗಳ ಇದನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಸೊ ಈ ಒಗರು ರುಚಿ ಅನ್ನು ತೆಗೆಯಲಿಕ್ಕೆ ಏನೇನು ಮಾಡ್ಬೋದು ಅಂತ ಬಂದರೆ, ಒಂದು ಜೈವಿಕ ಉತ್ಪನ್ನಗಳನ್ನು ಬಳಸಿ ನಾವು ಒಗರು ರುಚಿಯನ್ನು ತೆಗಿಬೋದು. ಜೈವಿಕ ಅಂದರೆ ಪರಿಸರದಲ್ಲಿ ನಮಗೆ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿ, ಅದು ಕಡಿಮೆ ವೆಚ್ಚದ್ದಾಗಿರುತ್ತೆ, ಸುರಕ್ಷಿತವಾಗಿ ಕೂಡ ಇರುತ್ತೆ. ಒಂದು ಮರಗೆಣಸಿನ ಗಂಜಿಯನ್ನು ನಾವು ಬಳಸೋದ್ರಿಂದ 39% ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡಬಹುದು. ಈ ಒಗರು ರುಚಿಗೆ ಪ್ರಮುಖ ಕಾರಣ ಅಂತ ಬಂದರೆ ಟ್ಯಾನಿನ್ ಅನ್ನುವಂತಹ ಅಂಶ. ಸೊ ಈ ಮೆಥಡಿಂದ, ಈ ವಿಧಾನದಿಂದ 39% ಟ್ಯಾನಿನನ್ನು ಬೇರ್ಪಡಿಸ್ಬೋದು. ಇನ್ನು ಬಂದರೆ ರಾಸಾಯನಿಕಗಳನ್ನು ಕೂಡ ಬಳಸಿ ಕೂಡ ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡ್ಬೋದು. ಪ್ರಮುಖವಾಗಿ ರಾಸಾಯನಿಕ ಯಾವುದನ್ನು ಉಪಯೋಗಿಸ್ತೀವಿ ಅಂತ ಬಂದರೆ, ಪಾಲಿವಿನೈಲ್ ಪೈರೋಲಿಡಿನ್ ಅಂತ ಹೇಳಿ ಸಾಮಾನ್ಯವಾಗಿ ಬಳಸುವಂತಹ ರಾಸಾಯನಿಕವಾಗಿದೆ. ಇದು 34-35% ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡುತ್ತೆ. ಆದರೆ ಇದು ದುಬಾರಿ ಹಾಗೂ ಮಾರುಕಟ್ಟೆಯಲ್ಲಿ ಯಾವಾಗಲೂ ಸಹ ಲಭ್ಯ ಇರೋದ್ರಿಲ್ಲ, ಹಾಗಾಗಿ ಇದನ್ನು ನೋಡಿಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಸಿಂಪಲ್ ಸುಲಭವಾದ ವಿಧಾನ ಅಂತ ಬಂದರೆ ನೀರಿನ ಹಬೆ ಮಾಡೋದ್ರಿಂದ, ಮತ್ತು ಜ್ಯೂಸಿಗೆ ಬ್ಲ್ಯಾಂಚಿಂಗ್ ಮಾಡೋದ್ರಿಂದ ನಾವು ಅದರಲ್ಲಿರುವಂತಹ ಟ್ಯಾನಿನನ್ನು ಕಡಿಮೆ ಮಾಡ್ಬೋದು. ಹೀಗೆ ಕೆಲವೊಂದು ಸಿಂಪಲ್ ವಿಧಾನಗಳು ಇದೆ, ಸುಲಭವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ವಿಧಾನಗಳು ಇದೆ, ಹಾಗೂ ರಾಸಾಯನಿಕ ವಿಧಾನಗಳಿಂದಲೂ ಕೂಡ ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡ್ಬೋದು.
1: ಗೇರು ಹಣ್ಣು ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಹಣ್ಣು, ಇಲ್ಲದಿದ್ರೆ ಅದರ ಗೇರು ಬೀಜ ಅಲ್ವಾ? ಇದಲ್ಲದೆ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ತಾವು ವಿವರಿಸ್ತೀರಾ?
0: ಹೌದು, ನೀವು ಹೇಳ್ದಾಗೆ ಗೇರು ಹಣ್ಣು, ಗೇರು ಬೆಳೆ ಅಂತ ಬಂದರೆ ಮೊದಲನೇದಾಗಿ ಗೇರು ಬೀಜ, ಗೋಡಂಬಿ ಏನು ಸಿಗುತ್ತೆ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಈಗಿನ ಕಾಲದಲ್ಲಿ ಇಲ್ಲ, ಮೊದಲಿಂದಲೂ ಅದೊಂದು ಅರಿವು ಜನರಲ್ಲಿ ಹಾಗೇ ಇದೆ. ಗೇರು ಬೀಜನ ತೆಗೆದಾಯಿತು, ಗೇರು ಹಣ್ಣನ್ನು ಹಾಗೆ ತೋಟದಲ್ಲಿ ಬಿಸಾಕಿ ಆಯಿತು. ಆದರೆ ಬಿಸಾಕಿದಂತಹ ಗೇರು ಹಣ್ಣುಗಳು ಸಹ ಅದು ತ್ಯಾಜ್ಯ ಅಷ್ಟೇ ಅಲ್ಲ, ಏನು ಮಾಡುತ್ತೆ ಅಂದರೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಜೊತೆ ಅದು ಬೆರೆತು ಕೊಳೆತು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಮೊದಲನೇದಾಗಿ ನಾನು ಅಲ್ಲಿಂದ ಉಪಯೋಗಗಳು ಏನೇನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕೃಷಿಯಲ್ಲಿ ಕಾಂಪೋಸ್ಟ್ ತಯಾರಿಕೆಯಲ್ಲಿ ನಾವು ಈ ಗೇರು ಹಣ್ಣನ್ನು ಸಾಮಾನ್ಯವಾಗಿ ಬಳಸ್ಬೋದು. ಹೇಗೆ ನಾನು ಮೊದಲೇ ಹೇಳಿದಾಗೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಜೊತೆ ಸೇರಿ ಇದು ಸಾವಯವ ಗೊಬ್ಬರದ ರೀತಿ ಅದು ಮಣ್ಣನ್ನು ಪರಿವರ್ತಿಸುತ್ತೆ. ಇನ್ನು ವಾಣಿಜ್ಯ ಉತ್ಪನ್ನಗಳು ಅಂತ ಬಂದರೆ, ಈಗ ಬೇರೆ ಮಾರುಕಟ್ಟೆಯಲ್ಲಿ ಸಿಗುವ ಹಣ್ಣುಗಳನ್ನು ಹೇಗೆ ತಯಾರಿ ಮಾಡ್ತಾರೆ, ಪಾನೀಯಗಳಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಸ್ಕ್ವಾಶ್ ಆಗಿರ್ಬೋದು, ಜ್ಯಾಮ್, ಜೆಲ್ಲಿ, ಹಾಗೆ ನಮ್ಮ ಗೇರು ಹಣ್ಣಿನಿಂದಲೂ ಕೂಡ ನಾವು ಹಲವಾರು ರೀತಿಯ ಪದಾರ್ಥಗಳನ್ನು, ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ತಯಾರಿಸ್ಬೋದು. ಮೊದಲನೇದಾಗಿ ಬಂದರೆ ಗೇರು ಹಣ್ಣಿನ ಜ್ಯೂಸ್, ಹೇಗೆ ಬೇರೆ ಹಣ್ಣಿನ ಜ್ಯೂಸ್ಗಳಿರುತ್ತೋ ಅದೇ ವಿಧಾನದಲ್ಲಿ ನಾವು ಗೇರು ಹಣ್ಣಿನ ಜ್ಯೂಸನ್ನು ತಯಾರಿಸ್ಬೋದು. ಆದರೆ ಇದರಲ್ಲಿ ಒಂದು ಪ್ರಮುಖ ಅಂಶ ನಾವು ಏನು ಮನನ ಮಾಡ್ಕೋಬೇಕು ಅಂದರೆ, ಒಂದು ಕೆಲವೊಂದು ನಾನು ಹೇಳಿದ ವಿಧಾನಗಳು, ಜೈವಿಕ ವಿಧಾನ ಆಗಿರ್ಬೋದು ಅಥವಾ ರಾಸಾಯನಿಕ ವಿಧಾನಗಳಿಂದ ಅದರಲ್ಲಿರುವಂತಹ ಟ್ಯಾನಿನನ್ನು ಕಡಿಮೆ ಮಾಡ್ಕೋಬೇಕು. ಆವಾಗ ನಾವು ಇದನ್ನು ತಂಪು ಪಾನೀಯದಂತೆ ಸೇವಿಸ್ಬೋದು. ಅದನ್ನು ಬಿಟ್ಟು ಗೇರು ಹಣ್ಣಿನ ಸ್ಕ್ವಾಶ್, ಅದನ್ನು

0: ತಯಾರಿಸ್ಬೋದು, ಮತ್ತೆ ಗೇರು ಹಣ್ಣಿನ ಸಿರಪ್ ಅಂತ ಹೇಳಿ ಅದನ್ನು ತಯಾರಿಸ್ಬೋದು. ಇದರಲ್ಲೂ ಅಷ್ಟೇ, ಶೋಧಿಸಿಟ್ಟಂತಹ ಜ್ಯೂಸ್ಗೆ ಪ್ರತಿ ಲೀಟರ್ಗೆ 1-2 ಕೆಜಿ ಸಕ್ಕರೆಯನ್ನು ಸೇರಿಸಿ ಬಿಸಿ ಮಾಡಿ ಇದನ್ನು ಸಿರಪ್ ಆಗುವವರೆಗೂ ಕುದಿಸಿ ಇಟ್ಕೊತಾರೆ. ಇದಕ್ಕೆ ನಾವು ಪ್ರಿಸರ್ವೇಟಿವ್ ಅಂದರೆ ಸ್ವಲ್ಪ ದಿನಗಳ ಕಾಲ ಸಂರಕ್ಷಿಸಿಡಬೇಕು ಅಂತ ಬಂದರೆ ಸಿಟ್ರಿಕ್ ಆ್ಯಸಿಡನ್ನು, ಸಿಟ್ರಿಕ್ ಆಮ್ಲವನ್ನು ಕೂಡ ನಾವು ಇದರಲ್ಲಿ ಬಳಸ್ಬೋದು. ಅದನ್ನು ಬಿಟ್ಟು ಕೆಲವೊಂದಷ್ಟು ಪಾನೀಯಗಳು, ಹೀಗೆ ಪೂರೈಕೆಗೆ ಸಿದ್ಧವಾಗಿರುವಂತಹ ಪಾನೀಯಗಳು ಅಂತ ಹೇಳ್ತೀವಿ, ರೆಡಿ ಟು ಸರ್ವ್ ಬೇವರೇಜಸ್ ಅಂತ ಹೇಳಿ, ಅಂತಹ ಪಾನೀಯಗಳನ್ನು ಕೂಡ ನಾವು ಗೇರು ಹಣ್ಣಿನಿಂದ ತಯಾರಿ ಮಾಡ್ಬೋದು. ಇನ್ನು ಗೇರು ಹಣ್ಣು ಸಿಗುವಂತಹ ಸಮಯದಲ್ಲಿ ಹಲವಾರು ಹಣ್ಣುಗಳು ಸಿಗುವಂತಹ ಸಮಯ ಕೂಡ ಆಗಿರುತ್ತೆ. ಉದಾಹರಣೆಗೆ ನಮ್ಮ ಮಾವಿನ ಹಣ್ಣಾಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಅಥವಾ ನಮ್ಮ ಹಲಸಾಗಿರ್ಬೋದು, ಅಂಥ ಹಣ್ಣುಗಳನ್ನು ಮಿಶ್ರಣ ಮಾಡಿ ಕೂಡ ನಾವು ಜ್ಯಾಮ್ನ ತಯಾರಿಸ್ಬೋದು. ಇನ್ನು ಬೇರೆ ಹಣ್ಣುಗಳಿಂದ ಉಪ್ಪಿನಕಾಯಿ ಕೂಡ ತಯಾರಿಸ್ತಾರೆ, ಹಾಗೆ ನಾವು ಗೇರು ಹಣ್ಣಿನಿಂದಲೂ ಕೂಡ ಉಪ್ಪಿನಕಾಯಿ ಕೂಡ ತಯಾರಿಸ್ಬೋದು. ಇದಕ್ಕೆ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅದೇ ಮೆಥಡಾಲಜಿ, ಅದೇ ವಿಧಾನದಿಂದ ಉಪ್ಪಿನಕಾಯಿಯನ್ನು ಕೂಡ ನಾವು ತಯಾರಿಸ್ಬೋದು. ಇನ್ನು ಗೇರು ಹಣ್ಣು ನಮಗೆ ನಿಮಗೆ ಎಲ್ಲ ತಿಳಿದಿರುವಂತೆ ಬಹಳಷ್ಟು ಫೇಮಸ್ ಆಗಿರುವಂಥ ಪ್ರಸಿದ್ಧಿಯಾಗಿರುವಂಥದ್ದು ಫೆನಿ ತಯಾರಿಕೆಯಲ್ಲಿ, ಮಾದಕ ಪಾನೀಯಗಳ ತಯಾರಿಕೆಯಲ್ಲಿ, ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಈ ಗೇರು ಹಣ್ಣನ್ನು, ಗೇರು ಹಣ್ಣಿನ ಫೆನಿ ತಯಾರಿಕೆಯಲ್ಲಿ, ಗೇರು ಹಣ್ಣಿನ ವೈನನ್ನು ತಯಾರಿಸೋದ್ರಲ್ಲಿ, ಹಾಗೂ ಗೇರು ಹಣ್ಣಿನ ವಿನೆಗರ್ ತಯಾರಿಕೆಯಲ್ಲಿ ಬಹಳಷ್ಟು ಪೂರಕವಾಗಿ ಇದು ರಿಯಾಕ್ಟ್ ಮಾಡುತ್ತೆ, ಅದರಲ್ಲಿ ಚೆನ್ನಾಗಿ ಬರುತ್ತೆ. ಇನ್ನು ಅದನ್ನು ಬಿಟ್ಟು ನೋಡಿದ್ರೆ ತ್ಯಾಜ್ಯ ಅಂತ ಏನು ಉಳಿಯುತ್ತೆ, ಆ ಗೇರು ಹಣ್ಣಿನ ಪೊಮೇಸ್ ಅಂತ ಏನು ಹೇಳ್ತೀವಿ, ಸಿಪ್ಪೆ ಅಥವಾ ಹಿಂಡಿ, ಅದನ್ನು ಜಾನುವಾರು ಆಹಾರಗಳಾಗಿ ಕೂಡ ನಾವು ಅದನ್ನು ತಯಾರಿಸ್ಬೋದು. ಸೊ ಈ ಗೇರು ಹಣ್ಣಿನಲ್ಲಿ ಯಾವುದು ಕೂಡ ತ್ಯಾಜ್ಯ ಅಲ್ಲೇ ಅಲ್ಲ. ಸೊ ಇದರಲ್ಲಿ ಪ್ರತಿಯೊಂದು ಭಾಗವು ಕೂಡ ಉಪಯುಕ್ತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಹೌದು, ಗೇರು ಹಣ್ಣಿನ ಹಲ್ವಾ ಕೂಡ ತುಂಬ ರುಚಿಕರ ಆಗಿರುತ್ತೆ. ನಮ್ಮ ಗೋಧಿ ಹಲ್ವದ ಹಾಗೆಯೇ ನಾವು ಕೂಡ ಮಾಡಿದ್ದೇವೆ. ಮೇಡಮ್, ಈಗ ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿರುವಂತಹ ಮೌಲ್ಯವರ್ಧಿತ ಪದಾರ್ಥಗಳು ಯಾವುದೆಲ್ಲ, ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಹಾಂ, ಹೌದು ಮೇಡಮ್. ನಮ್ಮ ಸಂಸ್ಥೆ ಬಂದು ಒಂದು ಗೋಡಂಬಿಯಲ್ಲಿ ಹಾಗೂ ಗೇರು ಹಣ್ಣಿನಲ್ಲಿ ಇರುವಂತಹ ಪ್ರಾಮುಖ್ಯತೆಯನ್ನು ರೈತ ಬಾಂಧವರಿಗೆ ತಿಳಿಸಿಕೊಡೋದ್ರಲ್ಲಿ ಬಹಳಷ್ಟು ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಗೇರು ಬೆಳೆಯಲ್ಲಿ. ಈಗ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದಂತಹ ಗೇರು ಹಣ್ಣಿನ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳು ಯಾವುವು ಅಂತ ನೋಡಿದ್ರೆ, ಒಂದು ಗೇರು ಹಣ್ಣಿನ ಜ್ಯಾಮ್. ಈ ಜ್ಯಾಮ್ ವಿಟಮಿನ್ ಸಿ ಮತ್ತು ಆ್ಯಂಟಿಆಕ್ಸಿಡೆಂಟ್ಗಳಿಂದ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈಗ ಗೇರು ಹಣ್ಣಿನ ಜ್ಯಾಮ್ ಅಥವಾ ಜೆಲ್ಲಿ ಯಾವುದೇ ಒಂದು ಪದಾರ್ಥವನ್ನು ತಯಾರಿಸಬೇಕಂದ್ರೆ ಪೆಕ್ಟಿನ್ ಅನ್ನುವಂಥ ಒಂದು ಅಂಶ ಬಹಳಷ್ಟು ಬೇಕಾಗಿರುತ್ತೆ. ಈಗ ನಾವು ಮಾರ್ಕೆಟಲ್ಲಿ ಬೇರೆ ಜ್ಯಾಮ್ ಅಥವಾ ಜೆಲ್ಲಿ ಏನು ನೋಡ್ತೀವಿ, ಅದರಲ್ಲಿ ರಾಸಾಯನಿಕವಾದಂತಹ ಪೆಕ್ಟಿನ್ ಅಂಶವನ್ನು ಬೆರೆಸಿ ಅಥವಾ ಜ್ಯಾಮ್ ಅಥವಾ ಜೆಲ್ಲಿ ತಯಾರಿಸುತ್ತಾರೆ. ಆದರೆ ಇದು ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಪದಾರ್ಥ. ಇದರಲ್ಲಿ ಜೈವಿಕವಾಗಿ ಅಂದರೆ ಬೇರೆ ಹಣ್ಣುಗಳಲ್ಲಿರುವಂತಹ ಪೆಕ್ಟಿನ್ ಅಂಶವನ್ನು ತೆಗೆದುಕೊಂಡು ನಾವು ಈ ಜ್ಯಾಮ್ ಮತ್ತು ಜೆಲ್ಲಿಯನ್ನು ತಯಾರಿಸಿದ್ದೇವೆ. ಸೊ ಇದು ಒಂದು ಯುನೀಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟು ಬಂದು ಕ್ಯಾಶ್ ಲೈಮ್ ಅಂತ ಹೇಳಿ, ಈ ಕ್ಯಾಶ್ ಲೈಮ್ ಹೆಸರೇ ಹೇಳೋ ಹಾಗೆ ಇದರಲ್ಲಿ ಕ್ಯಾಶ್ಯೂ ಆ್ಯಪಲ್ ಅಂದರೆ ಗೇರು ಹಣ್ಣು ಕೂಡ ಇದೆ, ಲೈಮ್ ಅಂದರೆ ನಿಂಬೆ ಹಣ್ಣು ಕೂಡ ಇದೆ. ಇದೆರಡೂ ಕೂಡ ವಿಟಮಿನ್ ಸಿಯಿಂದ ಹೇರಳವಾಗಿದೆ. ಸೊ ಇದು ವಿಟಮಿನ್ ಸಿ ಎನ್ರಿಚ್ಡ್, ಹೀಗೆ ಈಗೆಲ್ಲ ಹೇಳ್ತೀವಲ್ಲ ಫೋರ್ಟಿಫೈಡ್ ಜ್ಯೂಸಸ್ ಅಂತ ಹೇಳಿ, ಇದು ಕೂಡ ಒಂದು ಪೂರೈಕೆಗೆ ಸಿದ್ಧವಾದಂಥ ರೆಡಿ ಟು ಸರ್ವ್ ಪಾನೀಯ ಆಗಿದೆ. ಇನ್ನು ಗೇರು ಜ್ಯೂಸನ್ನು ತೆಗೆದ ನಂತರ ಉಳಿಯುವಂತಹ ಸಿಪ್ಪೆ ಹಿಂಡಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಅದ ಸಿಪ್ಪೆನ ಒಣಗಿಸಿ ಹುಡಿ ಮಾಡಿ ಅದನ್ನು ನಾವು ಈ ಎಲ್ಲ ಜನಾಂಗದವರಿಗೂ, ಮಕ್ಕಳಿಂದ ಹಿಡ್ದು ವಯೋವೃದ್ಧರವರಿಗೂ ಕೂಡ ಇಷ್ಟ ಆಗುವಂಥದ್ದು ಕುಕ್ಕೀಸ್ ಸ್ನ್ಯಾಕ್ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ನಾವು ಅದರಲ್ಲಿ ಬಳಸಿ ಅದನ್ನು ತಯಾರಿಸಿದ್ದೇವೆ, ಗೇರು ಹಣ್ಣಿನ ಸಿಪ್ಪೆಯ ಹುಡಿಯ ಕುಕ್ಕೀಸ್ ಅಂತ ಹೇಳಿ. ಇನ್ನು ಗೇರು ಹಣ್ಣಿನ ಫ್ರೂಟ್ ಬಾರ್, ಈಗ ನೀವು ನೋಡ್ಬೋದು ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಮಾಂಬಳ ಅಂತ ಏನು ತಯಾರಿ ಮಾಡ್ತಾರೆ, ಹಲಸಿನ ಹಣ್ಣಿಂದು, ಈಗ ಇಂತಹ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ. ಆದರೆ ಗೇರು ಹಣ್ಣಿನಿಂದನೂ ಕೂಡ ಅದನ್ನು ಮಾಡ್ಬೋದು ಅಂತಹ ನಮ್ಮ ಸಂಸ್ಥೆ ತಯಾರಿಸಿದೆ, ಅಭಿವೃದ್ಧಿಪಡಿಸಿದೆ. ಅದನ್ನು ಬಿಟ್ಟರೆ ಡಯಟ್ ಕ್ಯಾಶ್ಯೂ ಆ್ಯಪಲ್ ಮಫಿನ್ಸ್ ಅಂತ ಹೇಳಿ ಇತ್ತೀಚೆಗೆ ನಾವು ಡೆವಲಪ್ ಮಾಡಿದ್ದೀವಿ. ಇನ್ನು ಕ್ಯಾಶ್ಯೂ ಪ್ರಶ್, ನೀವು ಮಾರ್ಕೆಟಲ್ಲಿ ನೋಡೋದ್ರಾದರೆ ಚವನ್ ಪ್ರಶ್ ಅಂತ ಏನು ಸಿಗತ್ತೆ, ಅದೇ ರೀತಿ ನಾವು ಒಂದು ಇಮ್ಯುನಿಟಿ ಬೂಸ್ಟರ್ ಕ್ಯಾಶ್ಯೂ ಆ್ಯಪಲ್ ಅಂದರೆ ಗೇರು ಹಣ್ಣನ್ನು ಬಳಸಿ ಕ್ಯಾಶ್ಯೂ ಪ್ರಶ್ ಅಂತ ಹೇಳಿ ಡೆವಲಪ್ ಮಾಡಿದ್ದೇವೆ. ಇನ್ನೊಂದು ಸೈಡರ್, ಇದಂತೂ ನೋಡಿದರೆ ಇದರಲ್ಲಿ ಇದು ಕೂಡ ವಿಟಮಿನ್ ಸಿ ಎನ್ರಿಚ್ಡ್, ವಿಟಮಿನ್ ಸಿಯಿಂದ ಹೆಚ್ಚಾಗಿರುವಂತಹ ಒಂದು ರೆಡಿ ಟು ಸರ್ವ್ ಬೆವರೇಜ್ ಅಂತಲೇ ಹೇಳ್ಬೋದು. ಇಷ್ಟು ಪದಾರ್ಥಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ದೇವೆ. ಇನ್ನು ಈ ಪದಾರ್ಥಗಳಲ್ಲಿ ಆಸಕ್ತಿ ಇರುವಂಥವ್ರು ಏನು ಮಾಡಬೇಕು ಅಂದರೆ, ಮೊದಲಿಗೆ ನಮ್ಮ ತಂತ್ರಜ್ಞಾನಗಳನ್ನು ಖರೀದಿ ಮಾಡಬೇಕಾಗತ್ತೆ, ಪರ್ಚೇಸ್ ಮಾಡಬೇಕಾಗತ್ತೆ. ಒಂದು ನಾನ್ ಎಕ್ಸ್ಕ್ಲೂಸಿವ್ ಲೈಸೆನ್ಸಿಂಗ್ ಮಾಡಿಬಿಟ್ಟು ನಾವು ನಮ್ಮಲ್ಲಿ ತಯಾರಿಸಿದಂತಹ, ನಮ್ಮಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ನಾವು ಸೇಲ್ ಮಾಡ್ತೀವಿ. ಆನಂತರ ಅದಕ್ಕೆ ಆದಂತಹ ಒಂದು ಸೆಪ್ರೇಟ್

0: ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಅವರಿಗೆ ಕೊಡ್ತೇವೆ. ಇಚ್ಛೆ ಇರೋರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು.
1: ಸರಿ ಮೇಡಮ್, ಈಗ ಗೇರುಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಆಸಕ್ತಿ ಅಭ್ಯರ್ಥಿಗಳು ಇದ್ದಲ್ಲಿ ಅವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು, ಅದಕ್ಕಾಗಿ ತರಬೇತಿಯನ್ನು ಕೊಡ್ತೀರಿ ಅಂತೆಲ್ಲ ನೀವೀಗ ತಿಳಿಸಿದ್ದೀರಿ. ಹಾಗಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುಗರಿಗೆ ಬೇರೆ ಏನಾದರೂ ಮಾಹಿತಿಯನ್ನು ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಾ?
0: ಹೌದು ಮೇಡಮ್, ಈಗ ಆಸಕ್ತಿ ಇರುವಂಥವರು ನಮ್ಮ ಸಂಸ್ಥೆಯ ವೆಬ್ಸೈಟ್ಗಳ ಮೂಲಕ ಅಥವಾ ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮಲ್ಲಿ ಈ ಪದಾರ್ಥ ಅಥವಾ ಈ ತಂತ್ರಜ್ಞಾನಗಳನ್ನು ಪಡೆದುಕೊಳ್ಬೇಕು ಅಂತ ಆಸಕ್ತಿ ಇರೋರು ಸಂಪರ್ಕಿಸ್ಬೋದು. ನಾವು ಅದಕ್ಕೆ ಒಂದು ನಿಯಮಿತ ಬೆಲೆಯನ್ನು ನಿರ್ಧರಿಸಿದ್ದೇವೆ. ಅದನ್ನು ಕೊಟ್ಟು ಪರ್ಚೇಸ್ ಅಂತ ಮಾಡಿ ನಾನ್ ಎಕ್ಸ್ಕ್ಲೂಸಿವ್ ಲೈಸೆನ್ಸಿಂಗ್ ಅಂತ ತಗೊಂಡು ಅವರೇ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೇವೆ. ಇದು ಬಹಳ ಕಡಿಮೆ ಬೆಲೆ ಉಳ್ಳದ್ದು ಇಲ್ಲ. ರೈತ ಬಾಂಧವರು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನು ಹೇಳ್ತೀವಿ, ವಿಮೆನ್ಸ್ ಗ್ರೂಪ್ ಅಂತ ಏನು ಹೇಳ್ತೀವಿ, ಅವರು ಅದನ್ನು ಪರ್ಚೇಸ್ ಮಾಡಿ ಈಗಿರೋದೇ ಸ್ಟಾರ್ಟಪ್ ಯುಗ, ತಮ್ಮದೇ ಆದಂಥ ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಇದು ಬಹಳ ಸಹಾಯಕವಾಗಿದೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ, ಮೌಲ್ಯವರ್ಧನೆ ಎಂಬುದು ಯಾವುದೇ ಬೆಳೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತಂದರೆ ಹಾಗೆಯೇ ತ್ಯಾಜ್ಯವಾಗಿ ಹೋಗುವಂತಹ ಪದಾರ್ಥಗಳಿಂದ ಬೆಲೆಯುಳ್ಳ ಪದಾರ್ಥಗಳನ್ನಾಗಿ ಮಾಡಿ ಆದಾಯವನ್ನು ದ್ವಿಗುಣಗೊಳಿಸಿಕೊಂಡು ತಮ್ಮದೇ ಆದ ಸ್ವಂತ ಉದ್ದಿಮೆಯನ್ನು ಪ್ರಾರಂಭಿಸಿದ್ದಕ್ಕೆ ಬಹಳ ಉಪಯುಕ್ತವಾದದ್ದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಆಸಕ್ತಿ ಎಲ್ಲರೂ ಬೆಳೆಸ್ಕೊಂಡ್ರೆ ಬಹಳ ಪೂರಕವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಕಸದಿಂದ ರಸ ಅಂತ ಹೇಳ್ತಾರಲ್ಲ, ಬಹುಶಃ ಗೇರು ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ನೀವು ತರಬೇತಿ ಪಡೆಯಬಹುದು ಅಂತೆಲ್ಲ ತಿಳಿಸಿದ್ರಿ, ಇದರ ಬಗ್ಗೆ ವೆಬ್ಸೈಟಲ್ಲಿ ಅಲ್ಲಿ ಎಲ್ಲಿ ಇದರ ಬಗ್ಗೆ ಮಾಹಿತಿ ಸಿಗ್ತದೆ ಮೇಡಮ್?
0: ಈಗ ನಮ್ಮ ಸಂಸ್ಥೆಯ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಮಾಹಿತಿಯನ್ನು ಪಡ್ಕೋಬಹುದು. ಈ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳು ಅಂತ ಇರುತ್ತೆ, ಅದರಲ್ಲಿ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತು ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ ಇರುತ್ತೆ, ಅಲ್ಲಿ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು. ಬಂದು ಇಲ್ಲಿಗೆ ಏನೇನು ತಂತ್ರಜ್ಞಾನಗಳ ಅಭಿವೃದ್ಧಿಯಾಗಿದೆ ಪಡೆದುಕೊಂಡು ಗೇರು ಬೆಳೆ, ಗೇರು ವ್ಯವಸಾಯದಿಂದ, ಗೇರು ಬೇಸಾಯದಿಂದ, ಗೇರು ಮೌಲ್ಯವರ್ಧನೆಯಲ್ಲಿ ಎಲ್ಲ ರೀತಿಯ ಮಾಹಿತಿಯನ್ನು ನೀವು ಅದರಲ್ಲಿ ಪಡ್ಕೊಳ್ಬೋದು ಮೇಡಮ್.
1: ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಗೇರು ಹಣ್ಣು ಕೂಡ ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ನಿರೂಪಿಸಿದೆ. ಈಗ ಹಾಗಿದ್ರೆ ಇಷ್ಟು ಹೊತ್ತು ನೀವು ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ, ಹಾಗೂ ಗೇರು ಹಣ್ಣಿನ ಬಗ್ಗೆ ಅದರ ಮೌಲ್ಯವರ್ಧನೆ ಬಗ್ಗೆ ತಿಳಿಸಿಕೊಡೋದಕ್ಕೆ ನೀವು ನನಗೆ ಬಹಳ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು.
2: ಇದುವರೆಗೆ ಗೇರು ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿಗಳಾದ ಡಾ ವೀಣಾ ಜಿಎಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸ್ನೇಹ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
6: ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.
7: ಶ್ರೋತೃಗಳಿ, ನಾಳೆ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಾಲೂಕು ಮಂಚಿಯ ಕೇಶವರಾವ್ ನೂಜಿಪ್ಪಾಡಿ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಗಾಯತ್ರಿ ಎಂ. ಈಗ ಒಂದು ಸಾಂಪ್ರದಾಯಿಕ ಹಾಡು, ಶಿವ ಶಿವ.

ಸಂಪ್ರದಾಯದ ಹಾಡನ್ನ ಕೇಳಿದಿರಿ. ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ

ಈ ಕುರಿತು ಯತೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ನಮಿತಾ ಆಂತರ್ಯ ಶೆಟ್ಟಿ. 8:30 ಕಾವ್ಯಧಾರಿ ಸುಮಂಗಲ ಕೃಷ್ಣಾಪುರ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಬಹುದು. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 4ನೇ ಸಂಚಿಕೆ ಮೂಡಿಬರಲಿದೆ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಆರ್ಥಿಕ ವಿಕಾಸ.

ನಾಳೆ ಸಾಯಂಕಾಲ 5 ಗಂಟೆಗೆ ಕಾನೂನು ಸಲಹೆ. ಇದರ 35ನೇ ಸಂಚಿಕೆಯಲ್ಲಿ ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಭಾಗ 2 ಮೂಡಿಬರಲಿದೆ. ಭಾಗವಹಿಸಲಿದ್ದಾರೆ ಮಂಗಳೂರಿನ ವಕೀಲರಾದ ಇಸ್ಮಾಯಿಲ್ ಶಫಿ, ಸಂದರ್ಶನ ಪ್ರದೀಪ್ ಡಿಎಂ ಹಾವಂಜೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂಥ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ

0: ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50ಕ್ಕೂ ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ದವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ದ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಝೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ

0: ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಇಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುವೆಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಚಿತ್ರಗೀತೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿರುವ ಗೀತೆ, ನರೇಶ್ ಅಯ್ಯರ್ ಹಾಗೂ ಲಕ್ಷ್ಮೀ ಮನಮೋಹನ್ ಅವರ ಧ್ವನಿಯಲ್ಲಿ ಚಿತ್ರ ಕೆಂಪೇಗೌಡ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಗಾಯಕ ಜೋಡಿ ಸೋನು ನಿಗಮ್ ಹಾಗೂ ಶ್ರೀಯಾ ಘೋಷಾಲ್ ಹಾಡಿರುವ ಯೋಗರಾಜ್ ಭಟ್ ಅವರ ರಚನೆ, ಸಂಗೀತ ಸಂಯೋಜನೆ ಮನೋಮೂರ್ತಿ, ಚಿತ್ರ ಲೈಫ್ ಇಸ್ಟೇನೇ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುರಳಿ ಮೀರ್ಸ್ ಮೀರಾ ಚಿತ್ರದ ಗೀತೆ ಅವಿನಾಶ್ ಚೆಬಿಯವರ ಧ್ವನಿಯಲ್ಲಿ, ಸಾಹಿತ್ಯ ಮತ್ತು ಸಂಗೀತ ಜಿ ಅಭಿಮಾನ್ ರಾಯ್.

0: ಮುರಳಿ ಮೀಟ್ಸ್ ಮೀರಾ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಯುವವಾಣಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಯುವವಾಣಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಯತೀಶ್ ಕೆಎಸ್ ಅವರೊಂದಿಗೆ ಮಾತುಕತೆ ನಡೆಸಿಕೊಡಲಿದ್ದಾರೆ ನಮಿತಾ ಆಂತರ್ಯ ಶೆಟ್ಟಿ.
5: ಎಲ್ರಿಗೂ ನಮಸ್ತೆ, ನಾನು ನಮಿತಾ ಆಂತರ್ಯ ಶೆಟ್ಟಿ. ಪ್ರಿಯ ಶ್ರೋತೃ ಮಿತ್ರರೇ, ಇಂದಿನ ಯುಗದಲ್ಲಿ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಹೊಸ ಆಯಾಮವನ್ನು ತಲುಪ್ತಾ ಇದೆ. ಅದರಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಷಯ ಅಂದ್ರೆ ಕೃತಕ ಬುದ್ಧಿಮತ್ತೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಐ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇದು ನಮ್ಮ ಜೀವನವನ್ನ ಹೇಗೆ ಬದಲಾಯಿಸುತ್ತೆ? ಭವಿಷ್ಯದಲ್ಲಿ ಯುವಕರಿಗೆ ಯಾವ ಹೊಸ ಅವಕಾಶವನ್ನ ಸೃಷ್ಟಿಸಬಹುದು? ಹಾಗೆ ಇದರೊಂದಿಗೆ ಬರುವಂತಹ ಸವಾಲು ಏನು? ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಇವತ್ತು ನಮ್ ಜೊತೆಗಿದ್ದಾರೆ ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಸಂಸ್ಥಾಪಕರಾಗಿರುವಂತಹ ಯತೀಶ್ ಕೆಎಸ್ ಅವರು. ಸರ್ ನಮಸ್ತೆ.
6: ನಮಸ್ತೆ,
5: ಹೇಗಿದ್ದೀರಾ?
6: ಚೆನ್ನಾಗಿದ್ದೇನೆ.

0: ಓಕೆ, ಡೈರೆಕ್ಟ್ ಆಗಿ ಇವಾಗ ಕಾರ್ಯಕ್ರಮನ ಶುರು ಮಾಡೋಣ ಸರ್. ಎಐ ಅಂದ್ರೆ ಏನು ಅನ್ನೋದನ್ನ ತುಂಬಾನೇ ಸಿಂಪಲ್ ಆಗಿ ವಿವರಿಸೋದಾದ್ರೆ ಏನಂತಂತೀರಾ?
1: ಸೊ ನಾನು ನಿಮಗೆ ಟೆಕ್ನಿಕಲ್ ಎಕ್ಸ್ಪ್ಲೈನ್ ಮಾಡೋ ಬದಲು ಒಬ್ಬ ಲೇಮ್ಯಾನ್ಗೆ ಅರ್ಥ ಆಗುವ ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ.
0: ಕರೆಕ್ಟ್.
1: ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೊಂದು ಭಾಷೆ ಅಂತ ನೀವು ಪರಿಗಣಿಸಿ. ಸೊ ಸಾಮಾನ್ಯವಾಗಿ ನಾವು ಭಾಷೆಯನ್ನು ಯಾಕೆ ಯೂಸ್ ಮಾಡ್ತೇವೆ? ಸಂವಹನ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಅಥವಾ ವ್ಯವಹಾರ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಇದೇ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಒಂದು ತಂತ್ರಜ್ಞಾನದ ಭಾಷೆ ಅಂತ ನೀವು ತಗೊಳ್ಬೋದು.

0: ಟೆಸ್ಟ್ ಮಾಡಿ ಅವರ ಹೆಲ್ತನ್ನು ಟೆಸ್ಟ್ ಮಾಡುವವರೆಗೂ ಉಂಟು. ಅಂದರೆ ಹುಟ್ಟಿನಿಂದ ಸಾವಿನ ತನಕ ಟೆಕ್ನಾಲಜಿಯನ್ನು ನಾವೆಲ್ಲಿ ಸಹ ಮಿಸ್ ಮಾಡುವಾಗಿಲ್ಲ. ಸೊ ಒಂದು ಭಾಷೆ ಕೂಡ ಅದೇ ತರ. ಸೊ ಭಾಷೆಯನ್ನು ಕೂಡ ಮಗು ಅಳುವುದರಿಂದ ಸ್ಟಾರ್ಟ್ ಮಾಡ್ತದೆ ಭಾಷೆ. ಸೊ ಲಾಸ್ಟ್ ಸಾಯುವ ತನಕ ಸಹ ಭಾಷೆ ಕ್ಯಾರಿ ಆಗ್ತದೆ. ಅದೇ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನ ಅಗತ್ಯ ಮತ್ತೆ ಅನಿವಾರ್ಯ. ಸೊ ಭಾಷೆ ಎಷ್ಟು ಅನಿವಾರ್ಯ ಉಂಟು, ಅದೇ ತರ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅನಿವಾರ್ಯ
1: ಆಗುತ್ತೆ ಅಂತ. ಹಾಗಾದ್ರೆ ಇವಾಗ ಮುಂದಿನ ದಿನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ವಾಸ್ತವನ ಬದಲಾಯಿಸಬಹುದು ನಿಮ್ಮ ಪ್ರಕಾರ?
0: ಸೊ ಹೆದರ್ಕೊಳ್ಬೇಕಾದ ಅಗತ್ಯ ಇಲ್ಲ. ಹೇಗೆ ಒಂದು ಕಂಪ್ಯೂಟರ್ ಬಂದು ಒಂದ್ಸಲಕ್ಕೆ ಹೇಗೆ ಎಲ್ಲ ಮಾರ್ಪಾಡಾಯ್ತಾ, ನೀವೇ ನೋಡಿರ್ಬೋದು ಕಂಪ್ಯೂಟರ್ ಯುಗ ಅಂತ ಹೇಳುವಾಗ ಚಿಕ್ಕಂದಿನಿಂದ ನಮಗೆಲ್ಲ ಹೇಗೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಯುಗ, ಕಂಪ್ಯೂಟರ್ ಯುಗ ಇದು, ಕಂಪ್ಯೂಟರ್ ಯುಗ ಅಂತ. ಸೊ ಈಗ ಹುಟ್ಟಿದ ಮಕ್ಕಳಿಗೆ ಕಂಪ್ಯೂಟರ್ ಯುಗ ಅಂತ ಹೇಳಿದ್ರೆ ಅದು ಔಟ್ಡೇಟ್ ಆಯ್ತು. ಈಗ ಹುಟ್ಟಿದ ಮಕ್ಕಳಿಗೆ AI ಯುಗ ಅಂತ ಹೇಳ್ತಾರೆ, ಈಗಲೇ ಹೇಳ್ತಾ ಇದ್ದಾರೆ AI ಯುಗ. ಬಟ್ AI ಸ್ಟಾರ್ಟ್ ಆಗಿ ನಿಮಗೆ AI ಅಂತ ಗೊತ್ತಾಗಿ ಎಷ್ಟು ಟೈಮ್ ಆಯ್ತು? ಲಾಸ್ಟ್ ಹಾರ್ಡ್ಲಿ 2 ಇಯರ್ಸ್, 3 ಇಯರ್ಸ್
1: ಕರೆಕ್ಟ್
0: ಅಲ್ವಾ? ಸೊ ನಮ್ಮ ಕಣ್ಣೆದುರಿಗೆ ಆ ಯುಗಗಳು ಚೇಂಜ್ ಆಗ್ತಾ ಇರುವಂತದನ್ನ ನೋಡಬಹುದು. ಸೊ ಅದು ಆಕ್ಚುಲಿ ಈ ಟೆಕ್ನಾಲಜಿ ಅಂತ ಹೇಳುವಂಥದ್ದು ಅದನ್ನು ಚಾಲೆಂಜ್ ಆಗಿ ಸಹ ತಗೊಳ್ಬಹುದು, ಅಪರ್ಚುನಿಟಿ ಆಗಿ ಸಹ ತಗೊಳ್ಬಹುದು. ಸೊ ಅವಕಾಶಗಳು ಅಷ್ಟೇ ಇರ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏರಿಯಾದಲ್ಲಿ ಒಂದು ಹೊಸ ಶಾಪ್ ಬಂತು ಅಂತ ಹೇಳಿದ್ರೆ ಅದನ್ನ ಒಂದಷ್ಟು ಜನ ಅವಕಾಶವಾಗಿ ನೋಡ್ತಾರೆ, ಒಂದಷ್ಟು ಜನ ಏನು ಅದು ಚಾಲೆಂಜ್ ಅಂತ ನೋಡ್ತಾರೆ.
1: ಕರೆಕ್ಟ್. ಇವಾಗ ನೀವೇ ಹೇಳಿದ್ರಿ ಅವಕಾಶ ಆಗಿನೂ ಬದಲಾಯಿಸಬಹುದು, ಚಾಲೆಂಜಸ್ಸು ಇದೆ ಅಂತ. ಸಾಮಾನ್ಯವಾಗಿ ಕೇಳಿ ಬರುವಂತಹ ಮಾತು ಏನು ಅಂತ ಹೇಳಿದ್ರೆ AI ಬಂದು ನಮ್ಮ ಅವಕಾಶನ ಕಿತ್ಕೋತಾ ಇದೆ ಅಂತ.
0: ಖಂಡಿತವಾಗ್ಲೂ.
1: ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ಖಂಡಿತವಾಗ್ಲೂ ಕಿತ್ಕೊಳ್ತದೆ. ಸೊ ನಾನು ಮುಂದೆ ಆಗುದ್ರ ಬಗ್ಗೆ ಹೇಳಿದ್ರೆ ಅದು ಇಮ್ಯಾಜಿನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಿಂದೆ ಆದದ್ರ ಬಗ್ಗೆ ಹೇಳ್ತೇನೆ. ಮೊದಲಿನ ಕಾಲದಲ್ಲಿ ಕಂಪ್ಯೂಟರ್ ಬರ್ಲಿಕ್ಕೆ ಮುಂಚೆ ಈ ಬ್ಯಾಂಕಿಗೆ ಅಥವಾ ಅಂಗಡಿಗಳಿಗೆ ಇರ್ಬೋದು ಎಲ್ಲ ಕಡೆ ಕಂಪ್ಯೂಟರ್ ಅಥವಾ ಏನು ಫೋನ್ಸ್ ಬರ್ಲಿಕ್ಕೆ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಈಗ ನೀವು ಏನಾದ್ರೂ ಒಂದು ಲೆಕ್ಕಾಚಾರ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಉದ್ದ ಬರೆದು ಲಾಸ್ಟ್ಗೆ ಲೆಕ್ಕ ಮಾಡಿ ನಂತರ ಅದನ್ನ ಕೊಡ್ಬೇಕಿತ್ತು.
1: ಕರೆಕ್ಟ್.
0: ಆಗಿನ ಕಾಲದಲ್ಲಿ ಈಗದ್ದು ಫ್ರಾಂಚೈಸಿ ಸಿಸ್ಟಮ್, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಯಾವ್ದೋ ಒಂದು ದೊಡ್ಡ ಬ್ರ್ಯಾಂಡ್ ಫ್ರಾಂಚೈಸಿ ಮಾಡ್ಬೇಕು, ಈಗ ಓಲಾ ಅಥವಾ ಬಿಗ್ ಬಾಸ್ಕೆಟ್ ಯಾವ್ದೋ ಒಂದು ಫ್ರಾಂಚೈಸಿ ಅವರು ಕೊಡ್ಬೇಕು ಅಥವಾ ಮಂಗಳೂರಲ್ಲಿ ಎಕ್ಸ್ಪಾಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಕಂಪನಿಗೆ ದೊಡ್ಡ ಮ್ಯಾಟರ್ ಅಲ್ಲ, ಅಥವಾ ಚಿಕ್ಕ ಒಬ್ಬ ಪರ್ಸನ್ಗೆ ಕೂಡ ಮ್ಯಾಟರ್ ಅಲ್ಲ, ಬಿಕಾಸ್ ಆಫ್ ಕಂಪ್ಯೂಟರ್ ಸ್ಪೀಡ್ ಆಗ್ತದೆ. ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಎಲ್ಲಿಯೋ ಬೆಂಗಳೂರಲ್ಲಿ ಇದ್ದೀರಿ ಅಥವಾ ಮಂಗಳೂರಲ್ಲಿ ಇದ್ದೀರಿ, ಎಲ್ಲೋ ಒಂದು ಕಡೆ ಇದ್ದೀರಿ, ನಿಮ್ಮ ಮನೆಯವರು ಎಲ್ಲಿಯೋ ಹಳ್ಳಿಯಲ್ಲಿ ಇರ್ತಾರೆ ಅಥವಾ ಎಲ್ಲಿಯೋ ಒಂದು ಬೇರೆ ಪ್ಲೇಸ್ ಅಲ್ಲಿ ಇರ್ತಾರೆ, ಅವರನ್ನು ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಎಷ್ಟು ಹೊತ್ತು? ಸೆಕೆಂಡ್ ಅವ್ರ ಮಿನಿಟ್. ಬಟ್ ಹಿಂದಿನ ಕಾಲದಲ್ಲಿ ಅದು ಪಾಸಿಬಲ್ ಇರಲಿಲ್ಲ. ಹಿಂದಿನ ಕಾಲ ಅಂತ ಹೇಳಿದ್ರೆ 100 ವರ್ಷದ ಮಾತಾಡ್ತಿಲ್ಲ, ಮೇ ಬಿ 15-20 ವರ್ಷದ ಹಿಂದೆ ಕೂಡ ಅದು ಕಷ್ಟವೇ, ನೆಟ್ವರ್ಕ್ ಇಲ್ಲ, ಮೇಲೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು. ದ ಸಿಮಿಲರ್ ವೇ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅದೇ ಬದಲಾವಣೆಯನ್ನ ಮಾಡ್ತಾ ಉಂಟು. ಈಗ ನಾನೊಂದು ಹೇಳ್ತೇನೆ ನಿಮಗೆ, ಮೊದಲಿನ ಕಾಲದಲ್ಲಿ ಒಂದು ಮ್ಯೂಸಿಕ್ ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ಪೋಸ್ಟರ್ ಅನ್ನು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಬೇಕಿತ್ತು? ಮ್ಯೂಸಿಷಿಯನ್ಸ್ ಬೇಕಿತ್ತು ಅಥವಾ ಎಡಿಟರ್ಸ್ ಬೇಕಿತ್ತು, ಅವರನ್ನು ಕಾಯಬೇಕಿತ್ತು. ಬಟ್ ಇವತ್ತಿನ ಕಾಲದಲ್ಲಿ ಅಥವಾ ಒಂದು ಕಂಟೆಂಟ್ ಬರಿಬೇಕು, ಒಂದು ಭಾಷಣ ಬರಿಬೇಕಾದ್ರೆ ನಾವು ತಿಳಿದವ್ರ ಹತ್ರ ಹೋಗ್ತಾ ಇದ್ವಿ. ಇವತ್ತಿನ ಕಾಲದಲ್ಲಿ ಎಷ್ಟು ಮಕ್ಕಳು ಭಾಷಣ ಬರಲಿಕ್ಕೆ ಎಲ್ಲಿಗೆ ಹೋಗ್ತಾರೆ?
1: ಗೂಗಲ್ ಚಾಟ್ಜಿಪಿಟಿ,
0: ದಟ್ಸ್ ಇಟ್. ಸೊ ಅದು ಬದಲಾವಣೆ, ಅದು ಚಿಕ್ಕ ರೀತಿಯಲ್ಲಿ ಅಂತ ನಾವು ಕಾಣಬಹುದು. ಬಟ್ ಚಿಕ್ಕ ರೀತಿಯಲ್ಲಿ ಅಲ್ಲ, ದೊಡ್ಡ ರೀತಿಯಲ್ಲಿ ಕೂಡ ಆಗಿದೆ. ಅದನ್ನು ಬಳಸುವಂಥದ್ದು ನಮ್ಮ ಏನು,
1: ಈಗ
0: ನಾವು ಎಷ್ಟು ಉಪಯೋಗಿಸ್ತೇವೆ ಅಷ್ಟು ನಾವು ಅದನ್ನ ಪಾಸಿಟಿವ್ ವೇ ಅಲ್ಲಿ ತಗೊಂಡು ಹೋಗ್ಬೋದು.
1: ಅಂದ್ರೆ ಯಾವ ರೀತಿ ಪಾಸಿಟಿವ್ ವೇ ಆಗಿ ತಗೊಂಡು ಹೋಗ್ಬೋದು, ಯಾವ ರೀತಿ ಇದನ್ನ ಅವಕಾಶವಾಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು?
0: ಹಾ, ಪಾಸಿಟಿವ್ ನೆಗೆಟಿವ್ ಎಲ್ಲರೂ ನಾರ್ಮಲಿ ಮಾತಾಡ್ತಾರೆ. ನಾನೊಂದು ಡಿಫ್ರೆನ್ಸ್ ಹೇಳ್ತೇನೆ. ಸೊ ಒಬ್ಬ ಅಕೌಂಟ್ಸ್, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಗ್ರಾಜುಯೇಟ್ BCom ಮಾಡಿದ ಹುಡುಗ ಅಂತ ಇಟ್ಕೊಳ್ಳಿ. ಸೊ BCom ಮಾಡಿದವರು ನಾರ್ಮಲಿ ಅಕೌಂಟ್ಸ್ ಗೆ ಹೋಗ್ತಾರೆ. ಸೊ ಇವ AI ಸ್ಕಿಲ್ ಇಲ್ಲ. ಸೊ ಅವ ಏನ್ ಮಾಡ್ತಾನೆ, BCom ಕಲಿತಾನೆ, ಜಾಬ್ಗೆ ಹೋಗ್ತಾನೆ, ಜಾಬ್ ಸಿಕ್ಕಿತು ಅಂತಲೂ ತಿಳ್ಕೊಳ್ಳಿ. ಸೊ ಜಾಬ್ ಸಿಕ್ಕಿತು, ವರ್ಕ್ ಮಾಡ್ತಾನೆ, ಒಂದು ದಿನಕ್ಕೆ ಒಂದು ಹಾರ್ಡ್ಲಿ ಮೇ ಬಿ ಒಂದು ಕಂಪನಿದು ಒಂದು ಫೈಲಿಂಗ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅದೇ ಇನ್ನೊಬ್ಬ PUC ಮುಗಿಸಿದವ ಬರ್ತಾನೆ ಅಥವಾ 10th ಮುಗಿಸಿದವ ಬರ್ತಾನೆ, ಅವ ವಿತ್ AI ಸ್ಕಿಲ್ಸ್ ಅನ್ನ ಹಿಡ್ಕೊಂಡು ಬರ್ತಾನೆ, ಅವ AI ಕಲ್ತು ಬರ್ತಾನೆ, ಅವ ಒಂದು ದಿನದಲ್ಲಿ 20 ಕಂಪನಿದು ಆಡಿಟ್ಸ್ ಅನ್ನ ಇವನಿಗಿಂತ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತಾನೆ. ಪಾಸಿಬಲ್? ಟ್ರೂ. AI. ಸೊ AI ಅಂದ ತಕ್ಷಣ ನೀವು ಈಗ ಫಾರ್ ಎಕ್ಸಾಂಪಲ್ ChatGPT, Gemini ಇಂಥ ಅದರಲ್ಲಿ ಪರ್ಫೆಕ್ಟ್ ಆಗಿ ಬರುವುದಿಲ್ಲ. ಅದು ಏನು ನಿಮ್ಗೆ ವರ್ಕ್ ಮಾಡುವಂತ ಎಐ ಅದೇ ಆಗಿರಬೇಕು ಅಂತಿಲ್ಲ. ನಿಮಗೆ ಏಜೆಂಟಿಕ್ ಅಪ್ಲಿಕೇಶನ್ಸ್ ಅನ್ನ ಬಿಲ್ಡ್ ಮಾಡುವಂತದ್ದು, ಈಗ ಚಾಟ್ ಜಿಪಿಟಿ ಎದುರಿಗೆ ಒಂದು ಬ್ರ್ಯಾಂಡ್ ಕನ್ಸ್ಯೂಮರ್ ಬ್ರ್ಯಾಂಡ್ ಇದ್ರು ಸಹ ಓಪನ್ ಎಐ ಅಂತ ಹೇಳುವಂತದ್ದು ಅದರ ಹಿಂದೆ ದೊಡ್ಡ ನಿಮ್ಗೆ ಏಜೆಂಟಿಕ್ ಅಂತ ಪ್ಲಾಟ್ಫಾರ್ಮ್ಸ್ ಅನ್ನ ಬಿಲ್ಡ್ ಮಾಡುವಂತ ಪ್ಲಾಟ್ಫಾರ್ಮ್ ಇದೆ, ಅದು ನಮ್ಮ ಯೂಸರ್ಸ್ ಗೆ ಗೊತ್ತಿರೋದಿಲ್ಲ. ಸೊ ಇಂಥ ಸ್ಕಿಲ್ಸ್ ಅನ್ನ ಪ್ರತಿಯೊಬ್ರು ಕಲಿಬೇಕು. ಸ್ಟೂಡೆಂಟ್ಸ್ ಗೆ ಎಐ ಅಂತ ನನಗೆ ಚಾಟ್ ಜಿಪಿಟಿ ಗೊತ್ತುಂಟು,

0: ಅದಲ್ಲ ಎಐ ಅಂದ್ರೆ, ಅದು ಜಸ್ಟ್ ಏನು ಕನ್ಸ್ಯೂಮರ್ ಅಪ್ಲಿಕೇಶನ್ಸ್ ಅಷ್ಟೇ.
1: ಹಾಗಾದ್ರೆ ಇವಾಗ ಬರೀ ಎಐ ಅಂದ್ರೆ ಬರೀ ಚಾಟ್ ಜಿಪಿಟಿ ಅಲ್ಲ, ಇದಕ್ಕಿಂತ ಮಿಗಿಲಾಗಿ ತುಂಬಾ ಇದೆ. ಸಾಮಾನ್ಯ ಜನರಿಗೆ ನಮಗೆ ಗೊತ್ತಿರುವಂತದ್ದು ಎಐ ಅಂದ್ರೆ ಚಾಟ್ ಜಿಪಿಟಿ, ಇನ್ನೊಂದು ಮೆಟಾ, ಈ ರೀತಿ ಇಷ್ಟೇ ಗೊತ್ತಿರೋದು. ಏನು ಸರ್ ಎಐ ಕಂಪ್ಲೀಟ್, ಇವಾಗ ಯಾವ ರೀತಿ ಎಲ್ಲ ಎಐ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ವರ್ಕ್ ಮಾಡ್ಕೋಬಹುದು?
0: ಸೊ ಎಐ ಅಂತ ಹೇಳಿದ್ರೆ, ನೀವು ಮೊದಲು ಒಂದು ಕಾಲ ಇತ್ತು, ಹೇಗೆ ಪುಸ್ತಕದಲ್ಲಿ ಬರೆದದನ್ನ ಕಂಪ್ಯೂಟರ್ಗೆ ಶಿಫ್ಟ್ ಮಾಡುವಂಥದ್ದು. ಸೊ ಅದರಲ್ಲಿ ಡಾಕ್ಯುಮೆಂಟೇಶನ್, ಕಂಪ್ಯೂಟರೈಸೇಷನ್ ಹಾಗೆ ಹೀಗೆ ಎಲ್ಲ ಕೇಳಿರ್ಬೋದು ನೀವು. ಅದೇ ಪುಸ್ತಕದ್ದು ಅಡ್ವಾನ್ಸ್, ಅದು ಅಂದ್ರೆ ಮ್ಯಾನುವಲ್ ಮಾಡುವಂಥದ್ದು ಕಂಪ್ಯೂಟರೈಸೇಷನ್ ಆಯಿತು ಅಂತ. ಬಟ್ ಕಂಪ್ಯೂಟರ್ಗೆ ಸಹ ಹ್ಯೂಮನ್ ಕೂತ್ಕೊಂಡು ವರ್ಕ್ ಮಾಡ್ಬೇಕಿತ್ತಲ್ವಾ. ಸೊ ಈಗ ಇನ್ನೊಂದು ಇಮ್ಯಾಜಿನೇಷನ್ ಮಾಡಿ. ಸೊ ಈ ಕಂಪ್ಯೂಟರ್ಲ್ಲಿ ಏನು ವರ್ಕ್ ಮಾಡ್ತಾರೆ ಅದಕ್ಕೆ ಜನ ಬೇಕಾಗಿಲ್ಲ. ಅಂದ್ರೆ ಮೊದಲು ನೀವು ಪುಸ್ತಕದಲ್ಲಿ ಬರೀತಿದ್ರಿ, ಅದೀಗ ಜಸ್ಟ್ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿ ಕಂಪ್ಯೂಟರ್ಲ್ಲಿ ಬಿಲ್ಲಿಂಗ್ಸ್ ಅಥವಾ ಏನು ನೀವು ಡೇಟಾ ಎಂಟ್ರಿ ಮಾಡೋದ ಪ್ರತಿಯೊಂದು ಕೂಡ. ಈಗ ಎಐ ಬಂದ ನಂತರ ಕಂಪ್ಯೂಟರ್ಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಜನ ಬೇಡ, ಅಥವಾ ಕಂಪ್ಯೂಟರ್ಲ್ಲಿ ಇದ್ದದನ್ನ ಅನಲೈಸ್ ಮಾಡ್ಲಿಕ್ಕೆ ಜನ ಬೇಡ, ಅದನ್ನೆಲ್ಲ ಎಐ ಮಾಡ್ತದೆ, ಮಾಡಿ ನಿಮಗೆ ಕೊಡ್ತದೆ. ಅದನ್ನ ಕೊಲಾಬರೇಟ್ ಮಾಡಿ ಇದು ವರ್ಕ್ ಹೀಗೆ ಹೀಗೆ ಇಷ್ಟ ಆಯ್ತು ಅಂತ ಹೇಳುವಂತದನ್ನ ಕೊಡೋದಷ್ಟೇ.
1: ಸೊ ಒಂದು 10 ಜನ ಮಾಡಬೇಕಾಗಿರುವಂತಹ ಕೆಲಸನ ಒಂದು ಅಥವಾ ಇಬ್ರು ಮಾಡ್ಕೊಳ್ಳಿ.
0: ಹಾ, ಅದು ಡಿಪೆಂಡ್ ನೀವು ಹೇಗೆ ಯೋಚಿಸ್ತೀರಿ. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಜನ ಯೋಚಿಸ್ತಾರೆ, ಹಾ ಹೀಗಾದ್ರೆ ಹೇಗೆ 10 ಜನ ಮಾಡೋದನ್ನ ಒಬ್ಬ ಮಾಡುದು ಅಂತ ಹೇಳಿದ್ರೆ ಹೋಯ್ತಲ್ಲ ಕೆಲಸ.
1: ಹೌದು,
0: ಖಂಡಿತವಾಗ್ಲೂ 10 ಜನರ ಕೆಲಸ ಹೋಯ್ತು. ಹಾಗಂತ ಹೇಳಿ ಸ್ಕೇಲ್ ಆಗಬಾರ್ದು ಅಂತ ಇಲ್ಲಲ್ಲ.
1: ಅಂದ್ರೆ
0: ಮೊದಲಿನ ಕಾಲಘಟ್ಟದಲ್ಲಿ ಒಂದು ಫ್ರಾಂಚೈಸಿ, ಈಗ ಫಾರ್ ಎಕ್ಸಾಂಪಲ್ ಮಂಗಳೂರಿನ ಯಾವುದೋ ಒಂದು ಸಂಸ್ಥೆ ತನ್ನ ಫ್ರಾಂಚೈಸಿಯನ್ನ ಬೆಳ್ತಂಗಡಿಗೋ ಅಥವಾ ಪುತ್ತೂರಿಗೋ ಎಕ್ಸ್ಪಾಂಡ್ ಮಾಡಬೇಕು ಅಂತಾದ್ರೆ ಎಷ್ಟು ಕಷ್ಟಗಳಿತ್ತು.
1: ಕರೆಕ್ಟ್.
0: ಇಂಟರ್ನೆಟ್ ಬಂದ ನಂತರ CCTV ಇಲ್ಲಿ ಕೂತಲ್ಲೇ ಎಲ್ಲ ಕೂಡ ಆಪರೇಟ್ ಮಾಡ್ಲಿಕ್ಕೆ ಅಲ್ವಾ. ಸೊ ಅವ ಪುತ್ತೂರಲ್ಲಿ ಸಹ ಮಾಡಬಹುದು, ಬೆಳ್ತಂಗಡಿಯಲ್ಲಿ ಮಲ್ಟಿಪಲ್ ಮಾಡಬಹುದು. ಅದೇ ಎಐ ಬಂದ ನಂತರ ಅವನಿಗೆ ಕಂಪ್ಯೂಟರ್ ಬಂದ ನಂತರ 10 ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ಎಐ ಬಂದ ನಂತರ 100 ಮಾಡಬಹುದು ವಿತ್ ದ ಸೇಮ್ ಮ್ಯಾನ್ ಪವರ್ ಅಥವಾ
1: ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಕೋಬಹುದು.
0: ಎಕ್ಸಾಕ್ಟ್ಲಿ. ಸೊ ಇದರಿಂದಾಗಿ ಏನಾಗ್ತದೆ, ಅಪರ್ಚುನಿಟೀಸ್ ಜಾಸ್ತಿ ಆಗ್ತದೆ. ಎಐ ಇಂದಾಗಿ ಸಾಧಾರಣ 7 ಕೋಟಿ ಜಾಬ್ ಹೋದ್ರು ಸಹ 17 ಕೋಟಿ ಹೊಸ ಜಾಬ್ ಕ್ರಿಯೇಟ್ ಆಗ್ತದೆ. ಅಷ್ಟು ಜನ ಇದ್ದಾರ ಅಥವಾ ಅಷ್ಟು ಸ್ಕಿಲ್ಸ್ ಗೆ ರೆಡಿ ಆಗಿದಾರ ಇಲ್ಲ.
1: ಚಿಂತೆ ಮಾಡೋ ಬದಲು ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು.
0: ಖಂಡಿತ ಕಿತ್ಕೊಳ್ತದೆ, 100% ಕಿತ್ಕೊಳ್ತದೆ. ಕಿತ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ಕಲಿಯೋದೇ ಇದ್ರೆ ಕಿತ್ಕೊಳ್ತದೆ, ಕಲ್ತ್ರೆ ರೀಪ್ಲೇಸ್ ಆಗ್ತದೆ ಅಷ್ಟೇ.
1: ಕರೆಕ್ಟ್,
0: ಅದು ಡಿಫ್ರೆನ್ಸ್.
1: ಓಕೆ, ಇವಾಗ ಕಲಿಯೋದ್ರ ಬಗ್ಗೆ ಮಾತನಾಡೋಣ ಸರ್. ಇವಾಗ ಈ ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ಶುರುವಾಗಿದೆ ಎಐ ಕ್ಲಾಸಸ್, UKG ಫಸ್ಟ್ ಸ್ಟ್ಯಾಂಡರ್ಡ್ಗೆ, ಐ ಮೀನ್ ದೊಡ್ಡ ದೊಡ್ಡ ಸ್ಕೂಲ್ಸ್ ಅಲ್ಲಿ ಇರುತ್ತೆ. ಯಾವ ರೀತಿ ಹೇಳ್ಕೊಡ್ತಾರೆ ಎಐನ ಚಿಕ್ಕ ಮಕ್ಕಳಿಗೆ?
0: ಚಿಕ್ಕ ಮಕ್ಕಳಿಗೆ ಅಂತ ಹೇಳುವಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ಡಿಗ್ರಿ ಆದವರು ಇರ್ತಾರೆ, ಅವರಿಗೆ ಪ್ರಾಕ್ಟಿಕಲ್ಸ್ ಬೇಕಾಗತ್ತೆ. ಬಿಕಾಸ್ ಅವರಿಗೆ ಕಂಪ್ಯೂಟರ್ ಬೇಸಿಕ್ಸ್ ಗೊತ್ತಿರ್ತದೆ ಅಥವಾ ಇಮಿಡಿಯೇಟ್ ಅವರಿಗೆ ಜಾಬ್ಗೆ ಬೇಕಾಗ್ತದೆ. ಸೊ ಅಂತವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗಿರುವಂಥದ್ದು. ಅದೇ ಚಿಕ್ಕ ಮಕ್ಕಳು ಅಂತ ಹೇಳುವಾಗ, ಚಿಕ್ಕ ಮಕ್ಕಳಿಗೆ ತುಂಬಾ ಗ್ಯಾಪ್ ಇದೆ ಕಲೀಲಿಕ್ಕೆ. ಅವರು ಡೀಪ್ ಇಂದ ಕಲಿಬಹುದು.
1: ಓಕೆ.
0: ಸೊ ಅವರಿಗೆ ನ್ಯೂರೋಲಿಂಕ್ಸ್ ಅಂದ್ರೆ ಏನು, ಡೇಟಾ ಹೇಗೆ ವರ್ಕ್ ಆಗ್ತದೆ, ಸೊ ಎಐ ಮೇಲೆ ಹೇಗೆಲ್ಲ ಅಪ್ಲಿಕೇಶನ್ಸ್ ಅನ್ನ ಬಿಲ್ಡ್ ಮಾಡಬಹುದು. ಸಿ, ಲಾಸ್ಟ್ 2 ಡೇಸ್ ಬ್ಯಾಕ್ ನೀವು ಚಾಟ್ ಜಿಪಿಟಿ ಏನು ಹೇಳಿದ್ರಲ್ಲ, ಅದರ ಫೌಂಡರ್ ಇದ್ದು ಒಂದು ಮೆಸೇಜ್ ಇತ್ತು, ಎಐ ಕ್ಯಾನ್ ಬಿಲ್ಡ್ ಅನದರ್ ಎಐ ಅಂತ. ಸೊ ಆ ಸ್ಟೇಜ್ಗೆ ನಾವು ಬಂದಿದ್ದೇವೆ ಇವತ್ತು. ಸೊ ಅಂತ ಎಐಗಳನ್ನು ಹೇಗೆ ಸೃಷ್ಟಿ ಮಾಡುವಂಥದ್ದು, ಸೊ ಅದನ್ನೆಲ್ಲ ಈ ಮಕ್ಕಳು ಕಲಿತಾ ಬರ್ತಾರೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್.
1: ಅವರು ಡಿಗ್ರಿ ಅಥವಾ ಆ ರೇಂಜ್ಗೆ ರೀಚ್ ಆಗಬೇಕಾದ್ರೆ ಎಕ್ಸ್ಪರ್ಟ್ ಆಗಿರ್ತಾರೆ ಅನ್ನೋದು.
0: ಅವ್ರು ಬರ್ಬೇಕಾದ್ರೆ ಇದೆ ಔಟ್ಡೇಟ್ ಆಗಿರ್ತದೆ,
1: ಎಐ ಕೂಡ ಔಟ್ಡೇಟ್ ಆಗಿರುತ್ತೆ
0: ಖಂಡಿತವಾಗ್ಲೂ.
1: ಮತ್ತೆ ಇನ್ನೇನು ಬರ್ಬೋದು.
0: ಸೊ ತಂತ್ರಜ್ಞಾನ ಅಂತ ಹೇಳುವಂಥದ್ದು ಯಾವತ್ತಿಗೂ ನಿಂತ ನೀರಲ್ಲ, ಅದು ಹರಿಯುವ ನೀರು. ಸೊ ತಂತ್ರ ಈ ಎಐಯನ್ನ 50 ವರ್ಷದಿಂದ 50-60 ವರ್ಷದಿಂದ ಇನ್ವೆಂಟ್ ಅದರ ಮೇಲೆ ವರ್ಕ್ ಮಾಡ್ತಾ ಬಂದು ಈ ಸ್ಟೇಜ್ ಬಂದಿರುವಂತದ್ದು ಈಗ. ಈಗ ಇವಾಗ ನಮಗೆ ಸಡನ್ ಏನು ತಾವರ ಅರಳಿದೆ ಅಂತ ಹೇಳಿದ ತಕ್ಷಣ ಅದರ ಬೇರು ಡೀಪಲ್ಲಿ ಇಲ್ಲ ಅಂತ ಅಲ್ಲ, ಅದು ತುಂಬಾ ಡೀಪಲ್ಲಿ ಇದೆ. ನಾವಿವತ್ತು ಯೂಸ್ ಮಾಡ್ತಾ ಇದ್ದೇವೆ ಈಸಿಯಾಗಿ, ತುಂಬಾ ಮಲ್ಟಿಪಲ್ ಸಬ್ಜೆಕ್ಟ್ಸ್ ಉಂಟು. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಅಂತ ಕರಿತೇವೆ. ಇವತ್ತಿನ ಕಂಪ್ಯೂಟರ್ ಇನ್ ಕೇಸ್ ಚಾರ್ಲ್ಸ್ ಬ್ಯಾಬೇಜ್ ಈಗ ವಾಪಸ್ ಹುಟ್ಟಿದ್ರು ಅಂತ ಇಟ್ಕೊಳ್ಳಿ, ಹೇಗೋ ಹುಟ್ಟಿದ್ರು, ತಂತ್ರಜ್ಞಾನ ವಾಪಸ್ ಹುಟ್ಟು ಹಾಗೆ ಮಾಡಿದ್ರು, ಅವರಿಗೆ ಇವತ್ತಿನ ಕಂಪ್ಯೂಟರ್ ಕೊಟ್ಟರೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ, ಅಷ್ಟು ಬೆಳೆದಿದೆ. ಸೊ ಅದರ ಮೂಲ ಒಂದಿದ್ರು ಸಹ ಅದರ ಔಟ್ಪುಟ್ ಬೇರೆನೆ ಇರ್ತದೆ.
1: ಇನ್ನು ಈ ಎಐ ಬಗ್ಗೆ ಮಾತಾಡಬೇಕಾದ್ರೆ ತಲೆಯಲ್ಲಿ ಒಂದಿರುತ್ತೆ, ಕೋಡಿಂಗ್ ಗೊತ್ತಿದ್ರೆ ಮಾತ್ರ ಎಐ ಕಲಿಯಕ್ಕಾಗತ್ತೆ ಅನ್ನೋದು. ಇದು ಎಷ್ಟರ ಮಟ್ಟಿಗೆ ನಿಜ?
0: 100% ಸುಳ್ಳು.
1: ಹೌದಾ?
0: ಸೊ ಕೋಡಿಂಗ್ ಇದು ನೆಸೆಸಿಟಿ ಇಲ್ಲ. ಎಐ ಕಲೀಲಿಕ್ಕೆ ಸಿ ನಾನು ಆಗಲೇ ಹೇಳಿದೆ ಭಾಷೆ ಹೇಗೆ ಇಂಪಾರ್ಟೆಂಟ್, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇವತ್ತಿನ ಕಾಲಕ್ಕೆ ಅಷ್ಟೇ ಇಂಪಾರ್ಟೆಂಟ್.

0: ಸೋ ಇದರಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಭಾಷೆ, ಡಿಗ್ರಿ ಮಾಡಿದವರಿಗೆ ಮಾತ್ರ ಗೊತ್ತಿರೋದ ಭಾಷೆ, ಅಥವಾ ಟೆಂತ್ ಕಲ್ತವರಿಗೆ ಮಾತ್ರ, ಅಥವಾ ಎಜುಕೇಶನ್ ಇದ್ದವರಿಗೆ ಮಾತ್ರ ಗೊತ್ತಿರೋದ ಅಲ್ಲ, ಬುಡಕಟ್ಟು ಜನಾಂಗದಲ್ಲಿ ಸಹ ಭಾಷೆ ಅಂತ ಹೇಳುವಂಥದ್ದು ಉಂಟು. ಸೊ AI ಕೂಡ ಅದೇ ಥರ, ಅದಕ್ಕೆ ಯಾವುದೇ ಕ್ವಾಲಿಫಿಕೇಶನ್ ಇದ್ದು ನೆಸೆಸಿಟಿ ಇಲ್ಲ. ಅವನಿಗೆ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿದ್ರೆ ಸಾಕಾಗ್ತದೆ, ಮೊಬೈಲ್ ಯೂಸ್ ಮಾಡ್ತಾನ, ಸೊ ದಟ್ ಅವನಿಗೆ ಸಹ AI ಅನ್ನು ಕಲಿಬೋದು. ಒಬ್ಬ ರೈತ ಸಹ ಕಲಿಬಹುದು, ಅಥವಾ ಒಬ್ಬ ಮನೆಯಲ್ಲಿರುವ ಏನೋ ಹೌಸ್ ವೈಫ್ ಸಹ ಕಲಿಬಹುದು, ಅಥವಾ ಒಬ್ಬ ಅಕೌಂಟೆಂಟ್ ಸಹ ಕಲಿಬಹುದು, ಅಥವಾ ಒಬ್ಬ ಡೆವಲಪರ್ ಸಹ ಕಲಿಬಹುದು. ಪ್ರತಿಯೊಬ್ಬರಿಗೂ ನೆಸೆಸಿಟಿ ಉಂಟು, ಪ್ರತಿಯೊಬ್ಬರು ಕಲಿಲೇಬೇಕು ಸಹ.
1: ಅಂದ್ರೆ ಇವಾಗ ಈ ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಹೌ ಟು ಯೂಸ್ ChatGPT, ಹೌ ಟು ಯೂಸ್ ಮೈಕ್ರೋಸಾಫ್ಟ್ ಎಕ್ಸೆಲ್, ಇದರ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ ಅಂತ ಬರುತ್ತೆ.
0: ಹೌದು,
1: ಇದು ಎಕ್ಸಾಕ್ಟ್ಲಿ ಕಲಿಸುವಂತದ್ದು AI ಅಲ್ಲಿ, ಅಥವಾ AI ಕ್ಲಾಸಸ್ ಅಲ್ಲಿ ಬೇರೆನಾದ್ರೂ ಡೆವಲಪ್ ಮಾಡುವಂತದ್ದು, AI ಡೆವಲಪ್ ಮಾಡುವಂತದ್ದು ಕಲಿಸ್ತಾರೆ?
0: ಸೊ ಪ್ರಾಕ್ಟಿಕಲ್ ಮತ್ತೆ ಥಿಯರಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಪ್ರಾಕ್ಟಿಕಲ್ ಅಂತ ಹೇಳುವಂಥದ್ದು, ಅವರೇ ಹ್ಯಾಂಡ್ಸ್ ಆನ್ ಬಿಲ್ಡ್ ಮಾಡ್ತಾರೆ, ಅವರೇ ಹ್ಯಾಂಡ್ಸ್ ಆನ್ ವರ್ಕ್ ಮಾಡ್ತಾರೆ ಪ್ರಾಜೆಕ್ಟ್ ಮೇಲೆ, ಹೇಗೆ ಮಾಡಬೇಕು, ಹೇಗೆ ಬಿಲ್ಡ್ ಮಾಡಬೇಕು. ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಬೇಸಿಕ್ ನಾಲೆಜ್ ಸಿಗುದಿಲ್ಲ ಅಂತ ಹೇಳೋದಿಲ್ಲ, ಸಿಗ್ತದೆ. ಸೊ ಪ್ರಾಕ್ಟಿಕಲ್ಗೆ ಮತ್ತೆ ಥಿಯರಿಗೆ ತುಂಬಾ ಡಿಫ್ರೆನ್ಸಸ್ ಇರುತ್ತೆ.
1: ಹೌದು, ಅಂದ್ರೆ ಯಾವ ರೀತಿ, ಇವಾಗ ChatGPT ಯೂಸ್ ಮಾಡೋದು ಮಾತ್ರ AI ಅಲ್ಲ, ಡೆವಲಪ್ ಮಾಡೋದು AI ಅಂದ್ರೆ ಹೇಗೆ ಡೆವಲಪ್?
0: ಇವನ್ ChatGPT ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎನಿ ಅಪ್ಲಿಕೇಶನ್, ಸೊ ChatGPT ಇರಬಹುದು, ಜೆಮಿನೈ, ಕ್ಲಾಡ್, ತುಂಬಾ ಅಪ್ಲಿಕೇಶನ್ಸ್ ಉಂಟು. ಸೊ ಅದರಲ್ಲಿ ಟೆಕ್ನಿಕ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಂಪ್ಟ್ ಇಂಜಿನಿಯರಿಂಗ್, ಸೊ ನಾರ್ಮಲ್ ನಾವೊಂದೇನೋ ಕೊಡ್ತೇವೆ, ಅದು ಸರಿಯಾಗಿ ಬರುದಿಲ್ಲ, ಬರ್ತದೆ, ಸೊ ಎಲ್ಲ ಕೂಡ ಆನ್ಸರ್ಸ್ ಇರ್ತದೆ. ಬಟ್ ನೀವು ಒಂದು ಮಾತನ್ನ ಕೇಳಿರ್ಬೋದು, ಕಂಪ್ಯೂಟರ್ಸ್ ಯಾವತ್ತಾದ್ರೂ ಮಿಸ್ಟೇಕ್ಸ್ ಮಾಡ್ತದ?
1: ಯೂಶುವಲಿ
0: ಅಲ್ಲ, ಕಂಪ್ಯೂಟರ್ಸ್ ಮಿಸ್ಟೇಕ್ ಮಾಡುದು ಚಾನ್ಸಸ್ ತುಂಬಾ ಕಡಿಮೆ. ಸೊ ಮೇ ಬಿ 1%, 2% ಇರ್ಬೋದು. ಇನ್ ಕೇಸ್ ಆ ಮಿಸ್ಟೇಕ್ಸ್ ಮಾಡಿದ್ರೆ ಸಹ ಯಾರಿಂದಾಗಿರ್ತದೆ?
1: ನಮ್ಮಿಂದಾಗಿರುತ್ತೆ
0: ಅಲ್ವಾ. ಸೊ AI ಅಂತ ಹೇಳುವಂತದ್ದು ಕಂಪ್ಯೂಟರೇ. ಸೊ ಅದು ಯಾವ್ದ್ರ ಮೇಲೆ ವರ್ಕ್ ಮಾಡ್ತದೆ? ಡೇಟಾದ ಮೇಲೆ ವರ್ಕ್ ಮಾಡ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು, ನಿಮಗೆ 2+3 = ಎಷ್ಟು ಅಲ್ವಾ, ಸೊ ಅದು ಹೇಗೆ ಹೇಳಿದ್ರಿ ನೀವು?
1: ಕ್ಯಾಲ್ಕುಲೇಟ್ ಮಾಡಿ.
0: ಅಂದ್ರೆ ಆ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಿತ್ತು, ಅದನ್ನ ನೀವು ಕಲ್ತಿದ್ದೀರಿ. ಸೊ ಅದಕ್ಕೆ ಡೇಟಾ ಅಂತ ಕರಿತೇವೆ ಕಂಪ್ಯೂಟರ್ ಲ್ಯಾಂಗ್ವೇಜ್. ಸೊ ಒಂದು AI ಕೂಡ ನೀವು ಇದೇ ತರ ಟ್ರೈನ್ ಮಾಡಬಹುದು. ಒಂದು ಮಗು ಇದ್ದಾಗೆ ನಿಮಗೆ ಅದನ್ನ ನೀವು, ಆ ಮಗುವನ್ನ, ಈ ಮಗು ಬೆಳಿಲಿಕ್ಕೆ 10-20 ವರ್ಷ ಟ್ರೈನಿಂಗ್ ಬೇಕು ಅಂತಿಲ್ಲ. ಇಟ್ಸ್ ಅ ಫ್ರಾಕ್ಷನ್ ಆಫ್ ಮಿನಿಟ್ ಸಾಕು, ಅಥವಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಕು ಕಲೀಲಿಕ್ಕೆ. ನೀವು ಜಸ್ಟ್ 2+3 = 5 ಇದೇ ತರ ಮ್ಯಾಥಮೆಟಿಕ್ಸ್ ನೀನ್ ಮಾಡು ಅಂತ ಹೇಳಿದ್ರೆ ಅದಕ್ಕೆ ನೀವು ಎನಿ ನಂಬರ್ ಕೊಟ್ಟರು ಅದು ಪಟ್ಟ ಅಂತ ಹೇಳ್ತದೆ.
1: ಸರಿ, ಇವಾಗ AI ಬಗ್ಗೆ ಯಾರಿಗಾದ್ರೂ ಮಿಸ್ಕನ್ಸೆಪ್ಷನ್ಸ್ ಇದೆ, ಭ್ರಮೆ ಇದೆ ಅನ್ನೋದಾಗಿದ್ರೆ ಅದು ಯಾವ, ನಿಮ್ಮ ಪ್ರಕಾರ ಯಾವ ರೀತಿ?
0: ಸೊ ಆರ್ಟಿಫಿಷಿಯಲ್ ಈಗ ತಂತ್ರಜ್ಞಾನ ಹೊಸ್ತು ಬರುವಾಗ ಎಲ್ರಿಗೂ ಅದ್ರ ಬಗ್ಗೆ ತಾತ್ಸಾರ ಅಥವಾ ಇಂತಹ ಭಾವನೆಗಳು ನಾರ್ಮಲ್. ಅದು ಈಗ ನೀವು ಇನಿಷಿಯಲ್ ಡೇಸ್ ಅಲ್ಲಿ ಮೊಬೈಲ್ ಅನ್ನು ನೋಡಿದ್ರೆ ತುಂಬಾ ಜನ ಅವಾಯ್ಡ್ ಮಾಡ್ತಾ ಇದ್ರು. ಸೊ ಅಥವಾ ವಾಟ್ಸ್ಆಪ್ ನೋಡಿದ್ರೆ ಅವಾಯ್ಡ್ ಮಾಡಿದ್ರು, ಮತ್ತೆ ಅನಿವಾರ್ಯ ಆಯ್ತು, ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ತಂತ್ರಜ್ಞಾನ ಅಂತ ಹೇಳುವಂಥದ್ದು ಫಸ್ಟಿಗೆ ಒಂದ್ಸಲಕ್ಕೆ ಅವರ ಇಮ್ಯಾಜಿನೇಷನ್ಗಿಂತಲೂ ಬಿಯಾಂಡ್ ಇರುವಾಗ ನಾರ್ಮಲಿ ಅದನ್ನ ಅವಾಯ್ಡ್ ಮಾಡ್ತಾರೆ. ಅದು ಯಾವುದೇ ತಂತ್ರಜ್ಞಾನ ಇರಲಿ, ಅದು ಕಾಮನ್. ಸೊ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬನ ಅವನ ಏನು ಪರಿಜ್ಞಾನ ಅಂತ ಹೇಳ್ಬೋದು. ಅವನಿಗೆ ಅದರ ತಿಳುವಳಿಕೆ ಇರಬೇಕು, ನಾನು ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು, ಇದರಿಂದ ಏನೆಲ್ಲ ತೊಂದರೆ ಆಗ್ತದೆ. ಸೊ ಈಗ ಉಪ್ಪನ್ನ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅಂತ ಆದ್ರೆ ಮಾತ್ರ ಅದಕ್ಕೆ ರುಚಿ ಇರೋದು. ನೀವು ಉಪ್ಪು ರುಚಿ ಆಗ್ತದೆ ಅಂತೇಳಿ ಒಂದು ಸೌಟ್ ಹಾಕಿದ್ರೆ ಅದು ತಿನ್ಲಿಕ್ಕೆ ಆಗುದಿಲ್ಲ. ಸೇಮ್, ಸೊ ಎಲ್ಲಿ ಬಳಸ್ಬೇಕು, ಹೇಗೆ ಬಳಸ್ಬೇಕು ಅಂತ ಹೇಳುವಂತದ್ದು
1: ಗೊತ್ತಿರಬೇಕು ಅನ್ನೋದು. ನೀವು ಅವಾಗಷ್ಟೇ ಅಂದ್ರಿ, ರೈತ ಕೂಡ ಯೂಸ್ ಮಾಡಬಹುದು, ಹೌಸ್ ವೈಫ್ ಕೂಡ ಯೂಸ್ ಮಾಡಬಹುದು ಅಂತ. ಸಾಮಾನ್ಯ ಜನರಿಗೆ AI ಯಾಕೆ ಬೇಕಾಗುತ್ತೆ, ಇವಾಗ ರೈತನಿಗೆ AI ಯಾಕೆ ಬೇಕಾಗುತ್ತೆ?
0: ಖಂಡಿತ, ಇದೊಂದು ಉತ್ತಮ ಕ್ವಶನ್ ಕೂಡ. ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ. ಮೊದಲಿನ ಕಾಲದಲ್ಲಿ ಒಬ್ಬ ರೈತನಿಗೆ ಹೊಲ ಅಂತ ಹೇಳಿದ್ರೆ ಅವನ ಮನೆ ಪಕ್ಕ ಇರ್ತಿತ್ತು. ಇವತ್ತಿನ ಕಾಲದಲ್ಲಿ ಈ ಜನಸಂಖ್ಯೆಗೆ ಬೇಕಾದಷ್ಟು ಬೆಳಿಬೇಕಾದ್ರೆ ಖಾಲಿ ಅವನ ಮನೆ ಎದುರಿರುವ ಗದ್ದೆಯಲ್ಲಿ ಬೆಳೆದ್ರೆ ಸಾಕಾಗುದಿಲ್ಲ. ಅವ ಏನ್ ಮಾಡ್ತಾನೆ, ಹೊಲ ಬೇರೆ ಕಡೆ ಸಹ ಮಾಡ್ತಾನೆ ರೈತ. ಸೊ ಬೇರೆ ಕಡೆ ಮಾಡ್ಬೇಕಾದ್ರೆ ಟಿಲ್ ದ ಡೇಟ್ ಅವ ಏನ್ ಮಾಡ್ತಿದ್ದ, CCTV ಹಾಕ್ತಾ ಇತ್ತ ಅಲ್ವಾ. ಸೊ CCTV ಯಾರು ಬಂದ್ರು, ಯಾರು ಹೋದ್ರು ಅಂತ ಹೇಳುವಂತದನ್ನ ಮಾನಿಟರ್ ಮಾಡ್ತಾ ಇತ್ತ. ಆ CCTV AI ಕನೆಕ್ಷನ್ ಕೊಟ್ರೆ ಅದೇನ್ ಮಾಡ್ತದಂತ ಹೇಳಿದ್ರೆ, ಯಾರಾದ್ರೂ ಬಂದಾಗ ಅದೇ ಸೌಂಡ್ ಮಾಡುವ ತರ ಮಾಡ್ಬೋದು. ಅಥವಾ ಅವನ ಬೆಳೆ ಕರೆಕ್ಟಾಗಿ ಫಸಲು ಬರ್ತಾ ಉಂಟು, ಅಥವಾ ಏನಾದರೂ ಮಂಗ ಬಂತು, ಅಥವಾ ಏನಾದರೂ ಪ್ರಾಣಿಗಳು ಬಂತು ಅಂತ ಹೇಳಿದ್ರೆ ಇದು ಮಾನಿಟರ್ ಮಾಡಿ ಆಟೋಮೆಟಿಕ್ ಆಗಿ ಇವನಿಗೆ ಕಾಲ್ ಅಥವಾ ಅಲ್ಲಿ ಸೌಂಡ್ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡ್ಬೋದು. ಮೊದಲೆಲ್ಲ ಗದ್ದೆಯಲ್ಲಿ ಗಂಟೆ ಬಟ್ಟುವಂಥದ್ದೆಲ್ಲ ಮಂಗಗಳು ಓಡಿಸ್ಲಿಕ್ಕೆ ಅಥವಾ ಪಟಾಕಿ ಬಿಡುವಂಥದ್ದೆಲ್ಲ ಇತ್ತು, ಅದನ್ನು ಆಟೋಮೆಟಿಕ್ ಆಗಿ ಮಾಡ್ಬೋದು. ಸೊ ದ್ಯಾಟ್ ಇವಾಗ ಕಾಯ್ಬೇಕು ಅಂತಿಲ್ಲ, ಅಥವಾ ಇಡೀ

0: ರಾತ್ರಿ ಡಿಟೈನ್ ಡೈನ್ ಡೈ ಇಂತ ಬಡಿತಾ ಇರ್ತದೆ ಈ ನವಿಲಿಗೆ ಅಥವಾ ಇಂಥದಕ್ಕೆಲ್ಲ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಮಾಡಿಬಿಡ್ಬೋದು ಜಸ್ಟ್ ಪ್ರಾಣಿ ಬರುವಾಗ ಮಾತ್ರ. ಅಥವಾ ಒಂದು ಕಳೆ ಕೀಳ್ಬೇಕಾ ಅಥವಾ ಇವನಿಗೆ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಮದ್ದು ಹಾಕಬೇಕು ಅಥವಾ ಮದ್ದು ಸಿಂಪಡಿಸಬೇಕು ವೇಸ್ಟ್ ಆಗೋದಾಗಿ ಜಸ್ಟ್ ಆ ಪ್ಲೇಸಿಗೆ ಮಾತ್ರ ಬೀಳೋ ಹಾಗೆ ಅಥವಾ ಇವನ ಜಸ್ಟ್ ರೈತನ ಬೆಳೆಯನ್ನ ಸಿಸಿಟಿವಿಯಲ್ಲಿ ಮಾನಿಟರ್ ಮಾಡಿ ಆಟೋಮೆಟಿಕ್ ಆಗಿ ಸಿಗ್ನಲ್ಸ್ ಅನ್ನ ಏನು ಅದಕ್ಕೆ ನೀರಿನ ಕೊರತೆ ಆಗ್ತಾ ಉಂಟು ಈ ಪ್ಲೇಸಲ್ಲಿ ಅಥವಾ ಈ ಪ್ಲೇಸಲ್ಲಿ ಇಂಥ ರೋಗ ಬೀಳುವ ಲಕ್ಷಣ ಉಂಟು ಅದನ್ನೆಲ್ಲ ಮಾನಿಟರ್ ಮಾಡಿ ಕೊಡ್ಲಿಕ್ಕೆ ಹಾಕುವಂತ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದು ಕೆಪಾಸಿಟಿ. ಒಬ್ಬ ಹ್ಯೂಮನ್ ಏನೆಲ್ಲ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಬೆಳೆ ಬೆಳೀತಾನ ಅಥವಾ ಮಾನಿಟರ್ ಮಾಡ್ತಾನೋ ಅದನ್ನ ಎಐಗೆ ಟ್ರೈನ್ ಮಾಡಿ ಅವ ಎಐಯಿಂದ ಆ ರಿಸಲ್ಟ್ ಅನ್ನ ತೆಗಿಬಹುದು. ಸೊ ಒಬ್ಬ ರೈತನ ಪ್ರೆಸೆನ್ಸ್ ಇರಲಿ ಇಲ್ಲದೇ ಇರಲಿ ಎಐ ಅದನ್ನ ಮಾನಿಟರ್ ಮಾಡಿ ಇವನಿಗೆ ಬೇಕಾದ ಬೆಳೆಯನ್ನ ತೆಗಿಲಿಕ್ಕೆ ಪಾಸಿಬಿಲಿಟಿ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಪಾಸಿಟಿ.
1: ಯಾರನ್ನು ಬಿಟ್ಟಿಲ್ಲ ಹಾಗಾದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಬೇಕು.
0: ಖಂಡಿತವಾಗ್ಲೂ ಬೇಕು. ನೀವು ನೇಮ್ ಮಾಡಿ ಯಾವುದೇ ಕ್ಷೇತ್ರವನ್ನ, ನಾನು ಅದಕ್ಕೆ ಬೇಕಾದ ಕರೆಕ್ಟ್ ಆದ ಎಕ್ಸಾಂಪಲ್ ಅನ್ನ ನಾನು ಫ್ರೇಮ್ ಮಾಡಿ ಅರ್ಥ ಆಗೋಗಿ ಹೇಳ್ತೇನೆ.
1: ಓಕೆ, ಇವಾಗ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋಗೋಣ. ಟೈಲರಿಂಗ್ ಗೆ ಯಾಕೆ ಬೇಕು?
0: ಸೊ ನಿಮಗೆ ಮೆಜರ್ಮೆಂಟ್ ತೆಗಿಬೇಕು ಟೈಲರಿಂಗಿಗೆ. ಅಥವಾ ಒಂದು ಡ್ರೆಸ್ ಕೊಡ್ತಾರೆ, ಕ್ಲಾತ್ ಕೊಡ್ತಾರೆ, ಅವರಿಗೆ ಔಟ್ಫಿಟ್ ಹೇಗೆ ಕಾಣ್ತದೆ ಅಂತ ಬೇಕು. ನೀವು ಕೇಳಿದ ಕ್ವಶನ್, ರೀಸೆಂಟ್ ಆಗಿ ಅಂಬಾನಿಯವರ ಮಗಳೇನ ರೀಸೆಂಟ್ ಆಗಿ ಒಂದು ಇದು ಓಪನ್ ಮಾಡಿದ್ರು ಬಾಂಬೆಯಲ್ಲಿ. ಅಲ್ಲಿ ಡ್ರೆಸ್ ಕಲೆಕ್ಷನ್ ಇರೋದು ಕಡಿಮೆ. ನೀವಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರೆ ಅದು ನಿಮ್ಗೆ ಹೇಗೆ ಕಾಣ್ತದೆ, ಏನು ಇದೇ ಇಲ್ಲ, ಡ್ರೆಸ್ಸಿಂಗ್ ರೂಮ್ಸೇ ಇಲ್ಲ. ಸೊ ಇಂಥದನ್ನ ಒಬ್ಬ ಟೈಲರಿಂಗ್, ಚಿಕ್ಕ ಒಬ್ಬ ಟೈಲರಿಂಗ್ ಶಾಪ್ ಅವ ಒಂದು ಕಂಪ್ಯೂಟರ್ ಇಟ್ಕೊಂಡು ಮಾಡಬಹುದು.
1: ಓಕೆ, ಇದು ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಸರಿ, ಇನ್ನೊಂದು ಮೂರ್ನಾಲ್ಕು ಎಕ್ಸಾಂಪಲ್ ಕೊಡ್ತಾ ಹೋಗೋಣ, ಅವಾಗ ಜನರಿಗೂ ಅದರ ಬಗ್ಗೆ ಒಂದಷ್ಟು ಐಡಿಯಾ ಹೋಗುತ್ತೆ. ಗಾರೆ ಕೆಲಸ ಮಾಡೋರು.
0: ಹಾ, ಸೊ ಗಾರೆ ಕೆಲಸ ಮಾಡುವವರಿಗೆ ಅವರಿಗೆ ಮೇಜರ್ ಆಗಿ ಅಂದ್ರೆ ಮಾಕಪ್ ಅಂತ ಹೇಳ್ತೇವೆ. ಮಾಕಪ್ ಅಂತ ಹೇಳಿದ್ರೆ ಈಗ 3D ಡಿಸೈನ್ ಅಥವಾ ಇಂಥದ್ದೆಲ್ಲ ಇರ್ತದೆ. ಸೊ ನೀವು ಪ್ಲೇನ್ ವಾಲ್ ಇರ್ತದೆ, ಅದರಲ್ಲಿ ಒಂದಷ್ಟು ಇಮ್ಯಾಜಿನೇಷನ್ಸ್ ಯಾರು ಮನೆ ಕಟ್ಟುವವರಿಗೆ ಇರ್ತದೆ, ಹೀಗೆ ಬೇಕು ಹಾಗೆ ಬೇಕು ಅಂತ. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆನೆ ಫೋಟೋ, ಜಸ್ಟ್ ವಾಲ್ ಇದ್ದು ಫೋಟೋ ತೆಗೆದು ಅದು ಹೀಗೆ ಬಂದ್ರೆ ಓಕೆನಾ ನಿಮಗೆ, ಅಥವಾ ಈ ಡಿಸೈನ್ ಓಕೆನಾ, ಹೀಗೆ ಬರಬೇಕಾ, ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಲೈವ್ ಆಗಿ ಅಲ್ಲೇ ಕೇಳ್ಬೋದು, ಅಲ್ಲೇ ತೋರಿಸ್ಬೋದು, ಫೈನಲ್ ಮಾಡ್ಬೋದು, ನಂತರ ವರ್ಕ್ ಅನ್ನ ಮುಗಿಸ್ಬೋದು. ಎಷ್ಟೋ ಜನ ಗಾರೆ ಕೆಲಸದವರು, ನೀವು ಗಾರೆ ಕೆಲಸದವ್ರ ಹತ್ರ ಕೇಳಿ, ಅವರು ಕೆಲಸ ಮಾಡಿದ ನಂತರ ಅದನ್ನ ತೆಗೆಯೋದಿದೆ ಓನರ್ಗೆ, ಹೀಗೆ ಬೇಡ ಹಾಗೆ ಬೇಕು ಅಂತ
1: ಹೇಳಿ.
0: ಅದಷ್ಟು ಸೇವಿಂಗ್ ಆಯ್ತಲ್ಲ.
1: ಎಕ್ಸಾಕ್ಟ್ಲಿ, ಹೌಸ್ ವೈಫಿಗೆ.
0: ಸೊ ಹೌಸ್ ವೈಫಿಗಂತೂ ವೆರೈಟಿ ವೆರೈಟಿಯಲ್ಲಿ ಬೇಕಾಗತ್ತೆ. ಮಗುವಿಗೆ ಒಂದು ಒಳ್ಳೆ ಸ್ಟೋರಿ ಹೇಳಬೇಕು, ಅಥವಾ ಗಂಡನಿಗೆ ಒಂದು ಒಳ್ಳೆ ಏನು ಫುಡ್ ತಯಾರಿಸಬೇಕು, ಅಥವಾ ಮನೆದು ಗಾರ್ಡನ್, ಅಥವಾ ಮನೆಯಲ್ಲಿ ವಸ್ತುಗಳು ಚೆಲ್ಲ ಪಿಲ್ಲಿ ಆಗಿ ಉಂಟು ಅದನ್ನು ನೀಟಾಗಿ ಅರೇಂಜ್ ಮಾಡಬೇಕು, ಅಥವಾ ಒಂದು ಮ್ಯೂಸಿಕ್ ಮಾಡಬೇಕು, ಅಥವಾ ಒಂದು ಎನಿಥಿಂಗ್. ಹೌಸ್ ವೈಫ್ಗೆ ಇಲ್ಲದ ಇದ್ದಷ್ಟು ಕೆಲಸ ಒಬ್ಬ ಆಫೀಸಲ್ಲಿ ಕೂತವನಿಗೆ ಇರೋದಿಲ್ಲ. ಸೊ ಅಷ್ಟೆಲ್ಲವನ್ನ ಎಐ ಯೂಸ್ ಮಾಡಿಕೊಂಡು ಶಿ ಕ್ಯಾನ್ ಡೂ ವೆರಿ ಪರ್ಫೆಕ್ಟ್ಲಿ.
1: ಓಕೆ, ಸರಿ. ಹಾಗಾದ್ರೆ ನಿಮ್ಮ ಪ್ರಕಾರ ಸರ್ಕಾರ ಯಾವ ರೀತಿ ಇನಿಷಿಯೇಟಿವ್ ತಗೋಬೇಕಾಗುತ್ತೆ ಎಐ ಬಗ್ಗೆ?
0: ಸೊ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡ್ಬೇಕಾಗ್ತದೆ. ಸೊ ಈಗ ನಾನು ಪಾಸಿಟಿವ್ ಬಗ್ಗೆ ತುಂಬಾ ಮಾತಾಡಿದೆ, ಇದರಲ್ಲಿ ನೆಗೆಟಿವ್ಸ್ ಕೂಡ ಇದೆ. ಸೊ ನೆಗೆಟಿವ್ಸ್ ಏನು ಅಂತ ಹೇಳಿದ್ರೆ, ನಾನು ಕಾಮನ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬ ಪೊಲೀಸ್ ಅಧಿಕಾರಿ ಅವನ ಸೊಂಟದಲ್ಲಿ ಪಿಸ್ತೂಲ್ ಇಟ್ಕೊಂಡು ಅವೊಂದು ಸಭೆಯಲ್ಲಿದ್ದರೆ ಯಾರಿಗೂ ಹೆದರಿಕೆಯ ಭಾವನೆ ಬರೋದಿಲ್ಲ, ಸೇಫ್ ಅಂತ ಅನಿಸ್ತೇವೆ. ಅದೇ ಒಂದು ಮಗುವಿನ ಕೈಯಲ್ಲಿ ಪಿಸ್ತೂಲ್ ಇಟ್ಕೊಂಡು ಬಂದರೆ ಡಿಫ್ರೆನ್ಸ್ ಅಲ್ವಾ? ಸೊ ಪೊಲೀಸ್ ಕೂಡ ಆ್ಯಕ್ಚುಲಿ ಪಿಸ್ತೂಲ್ ಯೂಸ್ ಮಾಡಲಿಕ್ಕೆ ಗೊತ್ತುಂಟು ಪೊಲೀಸಿಗೆ. ಅದೇ ಒಂದು ಮಗುವಿಗೆ ಇಂಟೆನ್ಷನ್ ಇರೋದಿಲ್ಲ ಶೂಟ್ ಮಾಡಬೇಕು ಅಂತ, ಬಟ್ ಬೈ ಮಿಸ್ಟೇಕ್ಲಿ ಒತ್ತಿದ್ರು, ಟ್ರಿಗರ್ ಒತ್ತಿದ್ರು ಆಗುತ್ತಲ್ಲ. ಸೊ ಆ ಡಿಫ್ರೆನ್ಸ್ ಇದೆ. ಸೊ ಪ್ರತಿಯೊಬ್ಬರಿಗೆ ಎಜುಕೇಷನ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್, ಅದು ಪ್ರತಿಯೊಬ್ಬರ ಎಸೆನ್ಷಿಯಲ್ ಥಿಂಗ್ ಕೂಡ. ಇದನ್ನ ಗೌರ್ಮೆಂಟ್ ಈ ಎಜುಕೇಷನ್ಗೆ ಇರ್ಬೋದು ಅಥವಾ ಇದ್ರ ಬಗ್ಗೆ ಇರುವಂತಹ ತಿಳುವಳಿಕೆಗೆ ಒಂಚೂರು ಒತ್ತು ಕೊಡಬೇಕು. ಅಂಡ್ ಇದರಿಂದಾಗಿ GDPಗೆ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ, ಖಂಡಿತವಾಗ್ಲೂ ಇದೆ. ಯಾಕಂತ ಹೇಳಿದ್ರೆ, ಈಗ ಇವತ್ತು 100,000 ಬಿಸ್ನೆಸ್ ಮಾಡುವವನಿಗೆ ಅವನ ಬಿಸ್ನೆಸ್ ಅನ್ನ ಎಐ ಯೂಸ್ ಮಾಡ್ಕೊಂಡು 10,00,000 ಇನ್ಕ್ರೀಸ್ ಮಾಡಬಹುದು, ಅದೇ 10,00,000 ಬಿಸ್ನೆಸ್ ಮಾಡುವವನಿಗೆ 1,00,000 ಇನ್ಕ್ರೀಸ್ ಮಾಡಬಹುದು. ಸೊ ಆ ಡಿಫರೆನ್ಸಸ್ ಇದೆ. ಅಥವಾ ಒಬ್ಬ ಉದ್ಯೋಗ ಇಲ್ಲದವನಿಗೆ ಅವನಿಗೆ ಮನೆಯಲ್ಲೇ ಕೂತ್ಕೊಂಡು ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡೋದು, ಅಥವಾ ಸಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತ್ರೆ ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಆರ್ಟ್ಸ್ ಮಾಡಿದ್ರೆ ಅವ ಒಂದು ಏನು ಜರ್ನಲಿಸಮ್ ಹೋಗ್ಬೇಕು, ಅಥವಾ ಸೆಲೆಕ್ಟೆಡ್ ಕ್ಯಾಟಗರೀಸ್. ಕಾಮರ್ಸ್ ಮಾಡಿದ್ರೆ ಅವ ಅಕೌಂಟ್ಸಿಗೆ ಹೋಗೋದು, ಸೈನ್ಸ್ ಮಾಡಿದ್ರೆ ಅವ ಡೆವಲಪ್ಮೆಂಟ್ ಅಥವಾ ಟೀಚಿಂಗ್ ಹೀಗೆ ಹೋಗ್ತಿದ್ರು. ಇವತ್ತು ಹಾಗಲ್ಲ, ಕಲಿಯುವುದು

0: ಯಾವ್ದಾದ್ರು ಕಲೀಲಿ, ಆದ್ರೆ ಅವನ ಇಂಟ್ರೆಸ್ಟಿಂಗ್ ಫೀಲ್ಡ್ ಅಲ್ಲಿ ಅವ ಜಸ್ಟ್ ಕಲ್ತ ನಂತರ ಎ ಐ ಕಲ್ತ್ರೆ ಅವನ ಇಂಟ್ರೆಸ್ಟಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬಹುದು. ಎಕ್ಸಾಕ್ಟ್ಲಿ, ಅವ ಬಿ ಎ ಕಲ್ತು ನಾಳೆ ಡೆವಲಪರ್ ಆಗ್ಬೋದು, ವೆಬ್ ಡಿಸೈನರ್ ಆಗ್ಬೋದು, ಅಥವಾ ಅವ ಇವತ್ತು ಏನು ಬಿ ಎಸ್ ಸಿ ಮಾಡಿದಾನೆ ನಾಳೆ ಜರ್ನಲಿಸಂ ಸಹ ಮಾಡ್ಬೋದು ಅವ. ಸೊ ನಿಮಗೆ ಆ ಲೇಯರ್ ಅನ್ನೇ ತೆಗೆದು ಬಿಡ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಥವಾ ಸ್ವಉದ್ಯಮ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಅವನಿಗೆ ಮೊದಲಾದ್ರೆ ನಾಲೆಜ್ ಬೇಕು, ಅದು ಬೇಕಿದ್ಬೇಕು. ಇವತ್ತು ಕಾಲ ಆ ಥರ ಇಲ್ಲ, ಅವ ಎ ಐ ಗೊತ್ತಿದ್ರೆ ಹಿ ಕ್ಯಾನ್ ಡೂ ಬಿಸ್ನೆಸ್ ಆಲ್ಸೋ.
1: ಓಕೆ, ಇವಾಗ ಎ ಐ ತ್ರೂ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರಿ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಐ ಮೀನ್ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಎ ಐ ತ್ರೂ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಆಗುತ್ತೆ?
0: ಖಂಡಿತ, ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲೇ ಮಾಡಬಹುದು. ಎಷ್ಟೋ ಅಪರ್ಚುನಿಟೀಸ್ ಇದಾವೆ ಈಗ. ಫಾರ್ ಎಕ್ಸಾಂಪಲ್, ವೆಬ್ಸೈಟ್ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಅಥವಾ ರೀಲ್ಸ್ ಮಾಡುವಂಥದ್ದು, ಇಂಥ ಚಿಕ್ಕ ಚಿಕ್ಕ ಬಿಸ್ನೆಸ್, ಅದು ನಿಮಗೆ ಜಸ್ಟ್ ಸರ್ವಿಸ್ ಬಿಸ್ನೆಸ್ ಅಂತ ಕರೀತಾರೆ. ಅಥವಾ ನಿಮಗೆ ದೊಡ್ಡ ಬಿಸ್ನೆಸಸ್, ಕನ್ಸಲ್ಟೆನ್ಸಿ ಹೇಳ್ಬೋದು. ನಿಮಗೆ ಎ ಐ ಕಲ್ತ್ರೆ ಇವತ್ತು 100 ಬಿಸ್ನೆಸ್ ಅಲ್ಲಿ ಖಾಲಿ 0.1% ಬಿಸ್ನೆಸಸ್ ಎ ಐ ಅನ್ನ ಇಂಪ್ಲಿಮೆಂಟ್ ಮಾಡಿದೆ. ಆಸ್ ಎ ಕನ್ಸಲ್ಟೆಂಟ್ ಅಷ್ಟು ಅಪರ್ಚುನಿಟಿ ಉಂಟು, ಅಥವಾ ಪ್ರಾಂಪ್ಟ್ ಇಂಜಿನಿಯರ್ ಆಗಿ ಅಷ್ಟು ಅಪರ್ಚುನಿಟೀಸ್ ಉಂಟು, ತುಂಬಾ ಅಪರ್ಚುನಿಟೀಸ್ ಉಂಟು. ನಿಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಚಿಕ್ಕ ಹೋಟೆಲ್, ಊರಿನ ಚಿಕ್ಕ ಹೋಟೆಲ್ಗೆ ಕೂಡ ಎ ಐ ಅಂತ ಹೇಳುವಂಥದ್ದು ನೆಸೆಸಿಟಿ ಇವತ್ತಿನ ಕಾಲದಲ್ಲಿ. ನಿಮಗೆ ರೆಸಿಪೀಸ್ ಅನ್ನ ಅಥವಾ ಕಸ್ಟಮರ್ಸ್ ಅನ್ನ, ಸಿ ಇವತ್ತು ಸ್ವಿಗ್ಗಿ ಅಥವಾ ಏನು ಝೊಮ್ಯಾಟೊ ನಾವೇನ್ ಕರಿತೇವೆ ಹೋಮ್ ಡೆಲಿವರಿ ಅಪ್ಲಿಕೇಶನ್ಸ್, ಯಾವ ಹೋಟೆಲ್ಸ್ ಅನ್ನು ಬಿಟ್ಟಿಲ್ಲ ಸಿಟಿಯಲ್ಲಿ ನೋಡಿದ್ರೆ. ಸೊ ಅದು ಇದೇ ಕ್ವಶನ್ ಅನ್ನ ನೀವು 10 ಹಿಂದೆ ನಾನು ಹೇಳಿದ್ರೆ ಪ್ರತಿ ಹೋಟೆಲ್ಗೆ ಇಂಪಾರ್ಟೆಂಟ್ ಅಂತ ನೀವು ಇದೇ ಕ್ವಶನ್ ಕೇಳ್ತಿದ್ರಿ ಯಾಕೆ ಅಂತ. ಸೊ ಸೇಮ್ ವೇ ಎ ಐ ಕೂಡ ಪ್ರತಿ ಹೋಟೆಲ್ಗೂ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈ ಆರ್ಡರ್ಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ, ಯಾವ ಫುಡ್ ನಾನು ಮಾಡಿಟ್ಟದ್ದು ವೇಸ್ಟ್ ಆಗ್ತಾ ಉಂಟು, ನಿಮ್ಮ ಹತ್ರ ನಂಬರ್ ಆಫ್ ವೆರೈಟಿ ಆಫ್ ಫುಡ್ ಇದ್ರೆ ಹೇಗೆ ವೇಸ್ಟ್ ಆಗ್ತಾ ಉಂಟು, ಯಾವ ಡೇಟಿಗೆ ಯಾವ ಫುಡ್ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಉಂಟು, ನನಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಏನು ಸೊಲ್ಯೂಷನ್, ಹೇಗೆ ಮಾಡಬೇಕು, ಇದನ್ನೆಲ್ಲ ಮಾನಿಟರ್ ಮಾಡ್ತದೆ. ಅದರ ಮೇಲೆ ಸಜೆಷನ್ ಕೊಡ್ತದೆ. ಸೊ ಮಂಗಳವಾರ ಬಂದು ಅಂತ ಹೇಳಿದ್ರೆ ನಾನು ಯಾವ್ದಕ್ಕೆ ಎಷ್ಟು ಹಾಕ್ಬೇಕು ಅಂತ ಹೇಳುವ ಕನ್ಫ್ಯೂಷನ್ ಇಲ್ಲ, ಅವನಿಗೆ ಕ್ಲಿಯರ್ ಆಗಿ ಹೇಳ್ತದೆ ನೀನು ಈ ದಿವಸ ಇಂಥದಕ್ಕೆ ಇಷ್ಟಿಷ್ಟು ಹಾಕಿಡು ಅಂತ.
1: ಸರಿ, ಇವಾಗ ಇನ್ನೊಂದು ಮಾತಿದೆ, ಎಷ್ಟೇ ಏನೇ ಮಾಡಿದ್ರು ಕೂಡ ಮನುಷ್ಯನ ಕ್ವಾಲಿಟಿಗೆ ಮೀಟ್ ಆಗ್ಲಿಕ್ಕೆ ಆಗಲ್ಲ. ಉದಾಹರಣೆ, ಒಂದು ಕವಿತೆ ಬರೆಯೋದಾದ್ರೆ ಮನುಷ್ಯನ ಕ್ವಾಲಿಟಿಗೆ ಮೀಟ್ ಆಗಲ್ಲ ಅನ್ನುವಂತ ಒಂದು ಅಭಿಪ್ರಾಯ.
0: 100% ಯಾವುದೇ ಡೌಟ್ ಇಲ್ಲ ಅದರಲ್ಲಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಯಾವುದೇ ಬರಲಿ, ಮಾನವನ ಮೆದುಳು ಅಂತ ಹೇಳುವಂಥದ್ದು ಅದು ತಂತ್ರಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ಇದನ್ನು ಸೃಷ್ಟಿ ಮಾಡಿದ್ದೇ ಮನುಷ್ಯ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಅವ ಅದಕ್ಕಿಂತ ಮುಂಚೆನೆ ಇರ್ತಾನೆ, ಎದುರೇ ಇರ್ತಾನೆ, ಅಡ್ವಾನ್ಸ್ ಇರ್ತಾನೆ. ಕಂಪ್ಯೂಟರ್ ಬಂದಾಗ ಹೇಳ್ತಾ ಇದ್ರು ಎಲ್ಲ ಹೋಯ್ತು ಅಥವಾ ಇನ್ನು ಮನುಷ್ಯನ ಯೂಸೇ ಇಲ್ಲ ಅಂತ. ಹಾಗಾಗಿದ ಅದೇ ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ಎ ಐ ಅನ್ನ ಸೃಷ್ಟಿಸಿದ. ಇನ್ನು ಸಹ ಇನ್ವೆನ್ಷನ್ ಅಂತ ಹೇಳುವಂಥದ್ದು ನಿಂತು ಹೋಗ್ಲಿಲ್ಲಲ್ಲ.
1: ಕರೆಕ್ಟ್. ಸೊ ನಾವು ಯಾವ ಪರ್ಸ್ಪೆಕ್ಟಿವ್ ಹಿಡ್ಕೊಂಡು ನೋಡ್ತೀವೋ ಅದೇ ರೀತಿ ನಮ್ಮ ಜಗತ್ತು.
0: ನೀವು ಮುಗ್ದೋಯ್ತು ಅಂತ ಹೇಳಿದ್ರೆ ಹೌದು, ಅಲ್ಲಿ ತನಕ ನಾಲೆಜ್ ಇದ್ದವ್ರದೆಲ್ಲ ಮುಗ್ದೋಯ್ತು, ಇನ್ನು ಕಲೀಲಿಕ್ಕೆ ಬೇಡ ಅಂತ ಹೇಳುವವ್ರದೆಲ್ಲ ಮುಗ್ದೋಯ್ತು. ಅದು ಯಾವತ್ತಿಗೆ ಸಹ
1: ನಿಮ್ಮ ಪ್ರಕಾರ ಯಾವ ಬೆಸ್ಟ್ ಏಜ್ ಎ ಐ ಕಲಿಯಕ್ಕೆ ಶುರು ಮಾಡಕ್ಕೆ ಬೆಸ್ಟ್ ಏಜ್ ಅಂತ ಹೇಳಿ?
0: ನಿಮಗೆ ಒಂದು 5ನೇ ವಯಸ್ಸಿನಿಂದ 99 ವರ್ಷ ತನಕ ಸಹ ಎಲ್ಲ ಒಳ್ಳೆ ಏಜ್.
1: ಸೊ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡ್ಕೊಂಡು,
0: ಯಾವುದು ರಿಸ್ಟ್ರಿಕ್ಷನ್ಸ್ ಅಂತ ಇಲ್ಲ. ಸಿ ಕಲಿಯೋದು ಅಂತ ಹೇಳುವಂಥದ್ದು ಯಾವತ್ತು ಸಹ ರಿಸ್ಟ್ರಿಕ್ಷನ್ಸ್ ಅಂತ ಇಲ್ಲ. ಈಗ ನಾವು ಚಿಕ್ಕ ಇರಬೇಕಾದ್ರೆ 5th ನಮಗೆ 2nd ಲ್ಯಾಂಗ್ವೇಜ್ 3rd ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಆಗ್ತಿದ್ದದ್ದು. ಬಟ್ ಇವತ್ತಿನ ಮಕ್ಕಳಿಗೆ ಹ್ಯೂಮನ್ ಏನು ಚೇಂಜ್ ಆಗಲಿಲ್ಲಲ್ಲ, ಅದೇ 2 2 ಕಾಲು ಎಲ್ಲ ಸಹ ಅದೇ ಇರೋದು, ಮೈಂಡ್ ಸೆಟ್ ಮಾತ್ರ ಚೇಂಜ್ ಆದದ್ದು.
1: ಕರೆಕ್ಟ್. ಓಕೆ, ಇವಾಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಫೈನಲ್ ಆಗಿ ಯುವಕರಿಗೆ ಎ ಐ ಬಗ್ಗೆ ಒಂದು ಟಿಪ್ಸ್ ಅಂತ ಕೊಡೋದಾದರೆ?
0: ಸೊ ಟಿಪ್ಸ್ ಅಂತ ಹೇಳಿದ್ರೆ ನಾನು ಒಟ್ಟು ಈ ಕಾರ್ಯಕ್ರಮದ ಸಾರಾಂಶ ಅದೇ ಇತ್ತು. ಎ ಐ ಅಂತ ಹೇಳುವಂಥದ್ದನ್ನು ಅಥವಾ ತಂತ್ರಜ್ಞಾನ ಇರ್ಬೋದು ಅಥವಾ ಹೊಸ ವಿಷಯ ಯಾವುದೇ ಬಂದಾಗ ಸಹ ಕಲಿತು ಸಜ್ಜಾಗಿರೋದು ತುಂಬ ಇಂಪಾರ್ಟೆಂಟ್. ಪ್ರವಾಹ ಬರ್ತದೆ ಅಂತ ಆಗುವಾಗ ನಾವು ಈಜು ಕಲ್ತಿರುವಂಥದ್ದು ಸೇಫ್ ನಮಗೆ.
1: ಕರೆಕ್ಟ್.
0: ಸೊ ಅದು ಯುವಜನರಿಗೆ ಅಂತಲ್ಲ, ಇವತ್ತಿನ ಬದುಕಿದ್ದ ಪ್ರತಿಯೊಬ್ಬನಿಗೂ ಇದು ಅಗತ್ಯ. ಸೊ ಕಲಿಯುವುದು ನಿಂತ ನೀರಾಗಬಾರ್ದು. ಸೊ ಪ್ರತಿ ದಿವಸನೂ ಕಲಿತೇ ಇರಬೇಕು. ಸೊ ಎ ಐ ಕೂಡ ಇಂಪಾರ್ಟೆಂಟ್, ಕಲಿತು ಅದರಲ್ಲಿ ಇವತ್ತೇನು ಅರ್ನ್ ಮಾಡ್ತಿದ್ದಾರೆ ಅದಕ್ಕಿಂತಲೂ ಬೆಟರ್ ಅರ್ನಿಂಗ್ ಇರ್ಬೋದು, ವರ್ಕ್ ಇರ್ಬೋದು, ಪ್ರತಿಯೊಂದು ಸಹ ಬೆಟರ್ ಆಗಿ ಮಾಡ್ಬೋದು ಅಂತ.
1: ಸೂಪರ್ ಸರ್. ಎ ಐ ಬಗ್ಗೆ ಇದ್ದಂತಹ ಭಯ ಈ ಒಂದು ಕಾರ್ಯಕ್ರಮದಿಂದ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ, ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಯತೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ನಡೆಸಿಕೊಟ್ಟವರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವ

0: ಶ್ರೋತೃಗಳೇ, ಇಂದು ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ವಿಷಯ ಆರ್ಥಿಕ ವಿಕಾಸ ಮೂಡಿಬರಲಿದೆ. ನಾಳೆ ಬೆಳಿಗ್ಗೆ 7:15 ತಂತ್ರಜ್ಞಾನ ತರಂಗ ಸಿಡಿಎಸ್ಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ಸುಧಾರಿತ ಗಣಕಯಂತ್ರ ತಂತ್ರಜ್ಞಾನ ಅಭಿವೃದ್ಧಿ ಕೇಂದ್ರ. 8:30 ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 61ನೇ ಪ್ರಸಾರವಾಗಲಿದೆ. ವಾಚನಕಾರರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 CIT NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 SMS ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆ ಬೆಳಕು ಪ್ರಾಯೋಜಿತ ಸರಣಿಯ 286ನೇ ಕಾರ್ಯಕ್ರಮ. ಪ್ರಜ್ಞಾವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಬಹುದು. 12:05 ವನಿತಾ ವಿಹಾರ. ಕಾವಿಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ, ಈ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಹಾಗೂ ಮೆದುಳು ಜ್ವರಕ್ಕೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಈಗ ಕೇಳಿ ಕಾವ್ಯಧಾರೆ ಮಾಲಿಕೆಯಲ್ಲಿ ಸುಮಂಗಲ ಕೃಷ್ಣಾಪುರ ಅವರಿಂದ ಸ್ವರಚಿತ ಕವನಗಳ ವಾಚನ.
4: ಕವನದ ಶೀರ್ಷಿಕೆ ಸೈಕಲ್ ಸುತ್ತ ಒಂದು ಸರ್ಕಲ್. ನನ್ನಪ್ಪನ ಸೈಕಲ್ 35 ಶಾಲೆಗೆ ಹೋಗಿದೆ. ಗೋಡೆಯ ಬದಿಯಲ್ಲಿ ನಿಂತು ಪಾಠ ಕೇಳಿದೆ. ನನ್ನಪ್ಪನ ಸೈಕಲ್ 35 ಶಾಲೆಗೆ ಹೋಗಿದೆ. ಗೋಡೆಯ ಬದಿಯಲ್ಲಿ ನಿಂತು ಪಾಠ ಕೇಳಿದೆ. ವಿಪಿನದ ನಡುವೆ ರಮಣೀಯ ಯಾನ ದಕ್ಕಿಸಿದೆ. ಬಸ್ಸಿನ ನೂಕುನುಗ್ಗಲಿನ ಹಿಂಸೆ ತಪ್ಪಿಸಿದೆ. ಸೈಕಲ್ ಏರಿ ಬರುವ ಮೇಷ್ಟ್ರು ಮಕ್ಕಳ ಆಪ್ತರು, ಕೆಲವೊಮ್ಮೆ ಪುಟಾಣಿಗಳು ಅದರ ಸವಾರರು. ಗೇರುಬೀಜ ಕೊಯ್ಯಲು ದರ್ಕಸ್ಸಿಗೆ ಹೋಗಿದೆ. ಮಕ್ಕಳ ಸರ್ಕಸ್ಸಿಗೂ ಮೌನವಾಗಿ ಒಪ್ಪಿದೆ. ಸೈಕಲ್ನಿಂದ ಅಪ್ಪನ ಆರೋಗ್ಯ, ಅಪ್ಪನಿಂದ ಸೈಕಲ್ಗೆ ಆಯುಷ್ಯ ಭಾಗ್ಯ. ಬಿಡಿಸಲಾಗದ ಈ ನಂಟೇ ಬೆರಗು, ಸ್ಕೂಟರ್ ಕಾರಿಗೆ ಕಣ್ಣು ಹೊಡೆದು ಅಂದಿತ್ತು ನೀವು ದುಬಾರಿ. ಪಕ್ಕದಲ್ಲೇ ನಿಂತು ಬೀಗುತ್ತಿತ್ತು ಎಷ್ಟೆಂದರೂ ನಾನು ಸುವಿಹಾರಿ. ಕಾಯುತ್ತಿಹುದು ಈಗಲೂ ಅಪ್ಪ ಬರುವರೆಂದು ಸವಾರಿಗೆ. ಹತ್ತಿರ ಬಂದು ಬೆನ್ನ ನೇವರಿಸುವರಷ್ಟೇ ಯಾನ ತಪ್ಪಿದ ದುಃಖದಲ್ಲಿ ಬಿಕ್ಕುವುದು ಅಂಗಳದ ಮೂಲೆಯಲ್ಲಿ ನಿಂತು. ಜಂಗಮ ತತ್ವ ಕಳೆದು

ಸ್ಥಾವರದ ಬೇಗೆಯಲಿ ಜಡವಾಗಿ ಮುಪ್ಪಡರಿತೆ ಇದಕ್ಕೂ. ದೂರದ ಅಮೆರಿಕೆಯಿಂದಲೂ ವಿಚಾರಿಸುವರು ಅಪ್ಪನ ಸೈಕಲ್ ಹೇಗಿಹುದೆಂದು, ಅಪ್ಪನ ಸೈಕಲ್ ಹೇಗಿಹುದೆಂದು. ದಾಶರಥಿಗಳ ರಥಕ್ಕೂ ಸಿಗದ ಮನ್ನಣೆ ಈ ಮಹಾರಥಕ್ಕೆ, ಮನೆಯ ಸುಮನಸುಗಳೆಂದು ಗಾಂಧಿವಾದಿ ಅಪ್ಪನ ಸರಳ ಮನೋಧರ್ಮಕ್ಕೆ, ಸಜ್ಜನಿಕೆಯ ಮನೋರಥಕ್ಕೆ ಪ್ರತಿಮೆಯಲ್ತೆ ಈ ಒಡನಾಡಿದಿಟಕು, ಸಜ್ಜನಿಕೆಯ ಮನೋರಥಕ್ಕೆ ಪ್ರತಿಮೆಯಲ್ತೆ ಈ ಒಡನಾಡಿ ದಿಟಕು. ಮುಂದಿನ ಕವನ ಅರ್ಥ ಹಚ್ಚುವ ಕನಸುಗಳು. ನಾನು ಕನಸುಗಳನ್ನು ಮಾರುವುದಿಲ್ಲ, ಹಂಚಿಕೊಳ್ಳುತ್ತೇನೆ. ನಾನು ಕನಸುಗಳನ್ನು ಮಾರುವುದಿಲ್ಲ, ಕೊಳ್ಳುವವರಿಲ್ಲವೆಂದಲ್ಲ. ಈ ಕನಸುಗಳು ಸಾಧನೆಯ ಬೇರುಗಳು. ಬೇರು ಕಳಕೊಳ್ಳುವಾಸೆ ನನಗಿಲ್ಲ, ಹೂಫಲಗಳನ್ನು ಕೊಡಲು ಅಡ್ಡಿಯಿಲ್ಲ. ನನ್ನ ಕನಸುಗಳು ಉಸಿರಾಡುತ್ತವೆ, ಬೆಚ್ಚಗಿರಲಿ ತಣ್ಣಗಿರಲಿ ಮಿಸುಕಾಡುತ್ತವೆ, ಸುಟ್ಟರೂ ಆ ಬೂದಿಯಲ್ಲೇ ಕೊನರುತ್ತವೆ. ನಾನು ಕನಸುಗಳನ್ನು ಮಾರುವುದಿಲ್ಲ, ಹಂಚಿಕೊಳ್ಳುತ್ತೇನೆ. ನಾನು ಕಾಣುವ ಕನಸಿಗೆ ಆಪ್ತರು ಕನ್ನಡಿಯಾಗುತ್ತಾರೆ, ಕನಸು ನೂರಾಗುತ್ತದೆ, ಬದುಕಿನ ಹಾಡಾಗುತ್ತದೆ. ನಾನು ಕನಸುಗಳನ್ನು ಮಾರುವುದಿಲ್ಲ, ಹಂಚಿಕೊಳ್ಳುತ್ತೇನೆ. ಈ ಎಲ್ಲ ಕನಸುಗಳನ್ನು ಬೊಗಸೆ ತುಂಬ ಹಿಡಿದರೆ, ಸೋರಿದರೆ, ಮೈ ತುಂಬ ಹೊದ್ದರೆ, ಮುಳ್ಳು ಚುಚ್ಚಿ ಹರಿದರೆ, ಹೂವಂತೆ ಮುಡಿದರೆ, ಉರಿಬಿಸಿಲಿಗೆ ಬಾಡಿದರೆ, ನಾನು ಕನಸುಗಳನ್ನು ಮಾರುವುದಿಲ್ಲ, ಹಂಚಿಕೊಳ್ಳುತ್ತೇನೆ. ಈ ಮುದ್ದು ಕನಸುಗಳನ್ನು ಕಣ್ಣ ರೆಪ್ಪೆಯೊಳಗಿಟ್ಟೆ. ಕಣ್ಣು ತೆರೆದಾಗ ಸಹೃದಯರಿಗೆ ಕಾಣಿಸುತ್ತದೆ, ಮುಚ್ಚಿದಾಗ ನನ್ನೊಡನೆ ಮಾತನಾಡುತ್ತವೆ. ಕತ್ತಲಿಗೂ ಬೆಳಕು ಕೊಡುತ್ತವೆ, ಮೌನಕ್ಕೆ ಅರ್ಥ ಹಚ್ಚುತ್ತವೆ. ಕತ್ತಲಿಗೂ ಬೆಳಕು ಕೊಡುತ್ತವೆ, ಮೌನಕ್ಕೆ ಅರ್ಥ ಹಚ್ಚುತ್ತವೆ. ಕವನದ ಶೀರ್ಷಿಕೆ ಹೊಸ್ತಿಲು ದಾಟಿದ ರಂಗವಲ್ಲಿ. ದಿನ ದಿನವೂ ಮನೆಯ ಮುಂದೆ ಹಾಕಿ ರಂಗೋಲಿ, ಕಾಯುತ್ತಿದ್ದೆ ಮೆಚ್ಚಿ ಬರುವರೆಂದು ಉಪ್ಪಿ ಕಲಿವರೆಂದು. ಮೆಚ್ಚಿ ಬರುವರೆಂದು ಉಪ್ಪಿ ಕಲಿವರೆಂದು. ಅಜ್ಜಿ ಹೀಗೆ ರಂಗೋಲಿ ಇಡುತ್ತಿದ್ದಳಂತೆ, ಸುಕ್ಕಾದ ಬೆರಳ ತುದಿಯಲ್ಲಿ ಹುಡಿ ಜಾರಿಸಿ ಜಾರಿಸಿ ಹೇಳುತ್ತಿದ್ದಳಮ್ಮ. ಅಮ್ಮನ ರಂಗೋಲಿಗೆ ಅಷ್ಟೇ ಚುಕ್ಕಿ, ಅದೇ ಆಕಾರ, ಜಾಗ ದಿಕ್ಕು ತಪ್ಪಲಿಲ್ಲ. ಅಷ್ಟೇ ಚುಕ್ಕಿ, ಅದೇ ಆಕಾರ, ಜಾಗ ದಿಕ್ಕು ತಪ್ಪಲಿಲ್ಲ. ಹೂ ಬಳ್ಳಿ ಎಲೆ ಎಲ್ಲ ಅದೇ ಅಚ್ಚು. ಹೂ ಬಳ್ಳಿ ಎಲೆ ಎಲ್ಲ ಅದೇ ಅಚ್ಚು. ಅಜ್ಜಿ ಹೋದರೂ ಸಾಯಲಿಲ್ಲ ರಂಗೋಲಿ, ಅಮ್ಮನ ಕೈಯಲ್ಲಿತ್ತು ಬದುಕಿನ ಪಾವಲಿ. ಯಾರಿಗೂ ಕಾಯದೆ ನಾನಿಟ್ಟೆ ಚುಕ್ಕಿ ಚುಕ್ಕಿ. ಬಾಗಿಲು ದಾಟಿ ಹಬ್ಬಿತು ಅಂಗಳದಲ್ಲಿ ಹೊಸ ಹೊಸ ರಂಗವಲ್ಲಿ. ಬಾಗಿಲು ದಾಟಿ ಹಬ್ಬಿತು ಅಂಗಳದಲ್ಲಿ ಹೊಸ ಹೊಸ ರಂಗವಲ್ಲಿ. ಅಜ್ಜಿಯ ಲೆಕ್ಕದ ಚುಕ್ಕಿಯೇ ಸಾಕು, ಹಚ್ಚಬೇಡ ಬಣ್ಣ. ಎಂದರೂ ಬೆಳೆದಿತ್ತು ಹೊಳೆದಿತ್ತು ಚಿತ್ತಾರ, ಹಾರಿತ್ತು ಪಾಗಾರ. ಬೆಳೆದಿತ್ತು ಹೊಳೆದಿತ್ತು ಚಿತ್ತಾರ, ಹಾರಿತ್ತು ಪಾಗಾರ. ಹೊಸಿಲು ದಾಟಲು ತುಳಿದರು ಮನೆಮಂದಿ, ದಟ್ಟವಾದವು ರೇಖೆಗಳು ಮತ್ತೆ ಹುಟ್ಟಿ. ಹಠದಲ್ಲಿ ಬೇಲಿ ದಾಟಿದರೆ ಧಾವಂತದ ಬದುಕಲಿ ಬಣ್ಣಗೆಟ್ಟು, ಕಾಲಿನಡಿಯ ಧೂಳೇ ಎಷ್ಟೋ ಬಾರಿ. ಧಾವಂತದ ಬದುಕಲಿ ಬಣ್ಣಗೆಟ್ಟು, ಕಾಲಿನಡಿಯ ಧೂಳೇ ಎಷ್ಟೋ ಬಾರಿ. ಆದರೂ ಬೆಳೆಯುತ್ತಿದೆ ಭಿನ್ನವಾಗಿ ಈ ಕಾವ್ಯ, ಗುಪ್ತಗಾಮಿನಿಯಾಗಿ ನೆರೆಯ ಗೆಳತಿಯರ ಅಂಗೈಯೊಳಗೆ. ಗುಪ್ತಗಾಮಿನಿಯಾಗಿ ನೆರೆಯ ಗೆಳತಿಯರ ಅಂಗೈಯೊಳಗೆ. ಸೆರೆಯ ಬಂಧ ಕಳೆದು ಜಗದಂಗಳದಿ ಮೆರೆವ ತನಕ, ನಾ ಹಾಕಲೇಬೇಕು ರಂಗೋಲಿ, ಹಾಕುತ್ತಲೇ ಇರುವೆ ರಂಗೋಲಿ. ನಾ ಹಾಕಲೇಬೇಕು ರಂಗೋಲಿ, ಹಾಕುತ್ತಲೇ ಇರುವೆ ರಂಗೋಲಿ. ಭಾವಪಕ್ಷಿಗೆ ನೇವರಿಕೆ. ನನ್ನೆದೆಯ ಹಚ್ಚನೆಯ ಭಾವಗಳೇ ಹಾಗೆ ಬರದಿರಿ ಹೊರಗೆ, ಸಣ್ಣವರು ಹಚ್ಚಿದ ಕಿಚ್ಚಿನೊಳಗೆ ಬಿದ್ದು ಸುಡದಿರಿ ಕರ್ರಗೆ. ಸಣ್ಣವರು ಹಚ್ಚಿದ ಕಿಚ್ಚಿನೊಳಗೆ ಬಿದ್ದು ಸುಡದಿರಿ ಕರ್ರಗೆ. ಗೊತ್ತಿದೆ ಅವಿತು ಕುಳಿತು ಸುಸ್ತಾಗಿದೆ ಕಾವೇರಿದೆ ನಿಮಗೆ, ಆದರೆ ಸಮಯ ಬಂದಿಲ್ಲ. ಎಡವಿದರೆ ಅಪಾಯ ತಪ್ಪಿದ್ದಲ್ಲ, ಎಡವಿದರೆ ಅಪಾಯ ತಪ್ಪಿದ್ದಲ್ಲ. ಬಾನ ಮೋಡಗಳು ಗಾಢವಾಗಲಿ, ತಂಪು ಗಾಳಿ ತೀಡಲಿ, ಹೊಸ ನೀರು ಸುರಿಯಲಿ, ಹಳೆಯ ಕೆಸರು ಕೊಚ್ಚಿ ಹೋಗಲಿ. ಹಿಂದಿನ ಹೆಜ್ಜೆ ಗುರುತುಗಳು ಕಾಲದಲ್ಲಿ ಹೂತು ಹೋಗಲಿ, ಅಳಿದುಳಿದ ಅವಶೇಷ ತಿರುಗಿ ಕಾಣದ ತೆರದಿ ಎಲ್ಲೆಲ್ಲೂ ಮೊಳೆಯಲಿ ಪ್ರೀತಿ. ಅಳಿದುಳಿದ ಅವಶೇಷ ತಿರುಗಿ ಕಾಣದ ತೆರದಿ ಎಲ್ಲೆಲ್ಲೂ ಮೊಳೆಯಲಿ ಪ್ರೀತಿ. ಅದು ತನಕ ಗೂಡೊಳಗೇ ತಟ್ಟುವೆನು ಸಾಲದೆ, ಅದು ತನಕ ಗೂಡೊಳಗೇ ತಟ್ಟುವೆನು ಸಾಲದೆ. ನನ್ನೆದೆಯ ಹಚ್ಚನೆಯ ಭಾವಗಳೇ ಹಾಗೆ ಬರದಿರಿ ಹೊರಗೆ. ಶೀರ್ಷಿಕೆ ಅಹಲ್ಯೆಯ ಅಂತರಂಗ. ನನ್ನವನ ಮುನಿಸಿಗೆ ಶ್ರುತಿ ತಪ್ಪಿದ ಬಾಳು, ಅರ್ಥವಿರದ ಹಗಲಿರುಳು. ಬುಸುಗುಡುವ ಸಂಶಯಕ್ಕೆ ಬದುಕು ಕಲಸಿದ ಬಣ್ಣ. ಬುಸುಗುಡುವ

ಸಂಶಯಕ್ಕೇ ಬದುಕು ಕಲಸಿದ ಬಣ್ಣ. ಒಡಲಿಂದ ಉದುರುತ್ತಿದೆ ಗೆಜ್ಜೆ ಕಟ್ಟಿದ ಕನಸುಗಳು. ಸಂಭ್ರಮದ ದೋಣಿಯೀಗ ಮಣಭಾರ, ಸಂಭ್ರಮದ ದೋಣಿಯೀಗ ಮಣಭಾರ, ಕಲ್ಲಾದುವು ಹೂ ಭಾವ. ಕಾಯಬೇಕೆ ನಾ ಕ್ಷಣಕ್ಕೆ ಬಂದು ಹೋಗುವ ಮಳೆಗೆ, ಕಾಯಬೇಕೆ ನಾ ಕ್ಷಣಕ್ಕೆ ಬಂದು ಹೋಗುವ ಮಳೆಗೆ. ಕೈ ಹಿಡಿದ ಸತಿಯ ಬಾಳಿಸದಾತನಿಗೆ, ಕೈ ಹಿಡಿದ ಸತಿಯ ಬಾಳಿಸದಾತನಿಗೆ ಚಿಗುರಬೇಕು ಯಾಕೆ ಮತ್ತೆ ಬಾಡುವ ಸುಖಕ್ಕೆ, ಚಿಗುರಬೇಕು ಯಾಕೆ ಮತ್ತೆ ಬಾಡುವ ಸುಖಕ್ಕೆ. ನನ್ನ ಅರಿತು ತಪ್ಪ ತಿಳಿದು ಆತನೇ ಹಿತವಾಗಿ ಸ್ಪರ್ಶಿಸಲಿ, ಆತನೇ ಹಿತವಾಗಿ ಸ್ಪರ್ಶಿಸಲಿ. ಕಲ್ಲರಳಿ ಹೂವಾಗದೆ ಬಾಳ ಹಂಬಲ ಹಣ್ಣಾಗದೆ, ಕಲ್ಲರಳಿ ಹೂವಾಗದೆ ಬಾಳ ಹಂಬಲ ಹಣ್ಣಾಗದೆ. ಓಟ. ಯಾರೋ ಕರೆದಂತೆ ಓಡುತಿಹರು, ಎಲ್ಲಿಗೆಂದು ತಿಳಿದಿಲ್ಲ, ಎಷ್ಟು ದೂರ ಗೊತ್ತಿಲ್ಲ. ನೆರೆಮನೆಯ ದಾಟಿ ನಿಂತು ಬಿಟ್ಟರು ಒಮ್ಮೆ, ಮುಂದಿನವರ ನೋಡುತ್ತಲೇ ತಡೆಯದಾದರಲ್ಲ. ಹಾದಿಯುದ್ದಕ್ಕೂ ಪ್ರಕೃತಿ ಮೊಗೆವ ಸೌಂದರ್ಯ, ಈ ಚಂದ ಆನಂದ ಬೇಡ ಪುರುಸುತ್ತಿಲ್ಲ. ಯಾರೋ ಕರೆದಂತೆ ಯಾಕಿವರು ಓಡುತ್ತಿಹರು? ಅರಳು ಕಂಗಳ ಪುಟಾಣಿಗಳ ಎಳೆದುಕೊಂಡೇ ಮುನ್ನುಗ್ಗುತ್ತಿದ್ದಾರೆ. ಹೃದಯವೆಲ್ಲೋ ಕಳೆದಿದೆ, ಹೃದಯವೆಲ್ಲೋ ಕಳೆದಿದೆ. ಯಾರೋ ಕರೆದಂತೆ ಯಾಕಿವರು ಓಡುತ್ತಿಹರು? ಬಿರುಗಾಳಿ ಬೀಸುತ್ತಿದೆ, ಎತ್ತೆತ್ತಿ ಎಸೆಯುತ್ತಿದೆ ಕೈಗೆ ಸಿಕ್ಕವರ ದಯೆಯಿಲ್ಲದೆ, ಎತ್ತೆತ್ತಿ ಎಸೆಯುತ್ತಿದೆ ಕೈಗೆ ಸಿಕ್ಕವರ ದಯೆಯಿಲ್ಲದೆ. ಜಾಲಾಡುತ್ತಲೆ ಜನಜಾತ್ರೆ ಹೆಕ್ಕುತ್ತಿದೆ ಚೂರುಪಾರು, ಜಾಲಾಡುತ್ತಲೆ ಜನಜಾತ್ರೆ ಹೆಕ್ಕುತ್ತಿದೆ ಚೂರುಪಾರು. ಸೋತವರ ಅಂಗಾಂಗ ಛಿದ್ರ, ಮಾರುಕಟ್ಟೆಯ ಮೂಟೆ, ಅಂಕಿಅಂಶದ ಕಂತೆ. ಯಾರೋ ಕರೆದಂತೆ ಯಾಕಿವರು ಓಡುತ್ತಿಹರು? ಎಲ್ಲರ ಸುಖವನ್ನು ದೋಚಿ ದೋಚಿ ಒಯ್ದರಲ್ಲ, ಎಲ್ಲರ ಸುಖವನ್ನು ದೋಚಿ ದೋಚಿ ಒಯ್ದರಲ್ಲ. ಮಾನವೀಯತೆಗೆ ನೆರಳಿಲ್ಲ, ಬಿದ್ದು ನರಳುತ್ತಿದೆ ಬದುಕಿಲ್ಲ. ಮಾನವೀಯತೆಗೆ ನೆರಳಿಲ್ಲ, ಬಿದ್ದು ನರಳುತ್ತಿದೆ ಬದುಕಿಲ್ಲ. ಯಾರೋ ಕರೆದಂತೆ ಯಾಕಿವರು ಓಡುತ್ತಿಹರು? ಬಿನ್ನಾಣದ ಸಂತೆ. ಅಂತಿಂಥ ಸಂತೆಯಲ್ಲವಯ್ಯ ಇದು, ಬೆಡಗು ಬಿನ್ನಾಣದ ಸಂತೆ. ಅಂತಿಂಥ ಸಂತೆಯಲ್ಲವಯ್ಯ ಇದು, ಬೆಡಗು ಬಿನ್ನಾಣದ ಸಂತೆ. ಇಲ್ಲವೆಂದರೂ ಇರುವ, ಇದ್ದರೂ ಇಲ್ಲದಂತಿರುವ ಈ ಸಂತೆಯಲ್ಲಿ ಎಲ್ಲವೂ ಮಾರಾಟಕ್ಕಿರುವುದಿಲ್ಲ, ಎಲ್ಲವೂ ಮಾರಾಟಕ್ಕಿರುವುದಿಲ್ಲ. ಕಂಚು ಬೆಳ್ಳಿ ಚಿನ್ನದ ಮೆಡಲುಗಳು, ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, ಕಂಚು ಬೆಳ್ಳಿ ಚಿನ್ನದ ಮೆಡಲುಗಳು, ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, ಮೆಡಿಕಲ್ ಇಂಜಿನಿಯರಿಂಗ್ ಡಿಗ್ರಿಗಳು ಎಲ್ಲ ಮಾರಾಟಕ್ಕಿರುವುದಿಲ್ಲ. ಅಂತಿಂಥ ಸಂತೆಯಲ್ಲವಯ್ಯ ಇದು. ಮೀಸೆ ಹೊತ್ತೆವೆಂಬ ಪುರುಷರು, ಅರ್ಹತೆಯೇ ಬೇಡದ ಹುದ್ದೆಗಳು, ಕೆಲಸ ಮಾಡದ ತಲೆಗಳು, ಗೆದ್ದಲು ಹಿಡಿದ ಮನಸ್ಸುಗಳು, ಕಣ್ಣು ಕಿಡ್ನಿ ಹೃದಯಗಳು ಎಲ್ಲ ಮಾರಾಟಕ್ಕಿದೆ ಇಲ್ಲಿ. ಅಂತಿಂಥ ಸಂತೆ ಅಲ್ಲವಯ್ಯ ಇದು. ಕೀ ಕೊಟ್ಟಂತೆ ಆಡುವ ನಾಲಿಗೆಗಳು, ಕಾನೂನು ಶಿಕ್ಷಿಸಿದ ನೇಣುಗಂಬದ ಸಾವು. ಕೀ ಕೊಟ್ಟಂತೆ ಆಡುವ ನಾಲಿಗೆಗಳು, ಕಾನೂನು ಶಿಕ್ಷಿಸಿದ ನೇಣುಗಂಬದ ಸಾವು ಎಲ್ಲ ಮಾರಾಟಕ್ಕಿದೆ ಇಲ್ಲಿ. ಆದರೆ ಕೊಳ್ಳಲಾಗದುದು ನಿರ್ಭೀತ ಸುಖನಿದ್ರೆ ಮಾತ್ರ, ಕೊಳ್ಳಲಾಗದುದು ನಿರ್ಭೀತ ಸುಖನಿದ್ರೆ ಮಾತ್ರ. ಮುಂದಿನ ಕವನದ ಶೀರ್ಷಿಕೆ ನಿದ್ದೆ ಬಾರದ ರಾತ್ರಿಗಳು. ನಿದ್ದೆ ಬಾರದ ರಾತ್ರಿಗಳೇ ನನ್ನನ್ನು ಹೆದರಿಸಿದಿರಿ. ಹೌದು, ನಾ ಹೆದರಿದ್ದೆ ಮೊದಲು. ದಿಂಬಿನ ಪರಿಮಳಕ್ಕೇ ಓಡಿ ಬಂದು ಅಪ್ಪಿಕೊಳ್ಳುತ್ತಿದ್ದ ಆ ನಿದ್ದೆ ಬಿದ್ದು ಹೊರಳಾಡಿದರೂ ಬಾರದೇ ಹೋದಾಗ ನಾನು ಹುಚ್ಚಿಯಾಗಿದ್ದೆ. ಆ ಅಮಲಿನಲ್ಲೇ ಕಚೇರಿಯ ರಾಜಕೀಯ ಮರೆಯಬೇಕಿತ್ತು, ಗೋಡೆಗಳ ನಡುವಿನ ಶೋಷಣೆ ಮರೆಯಬೇಕಿತ್ತು, ಹಗಲಲ್ಲಿ ಸಿಗದ ಸುಖವನ್ನು ಕಾಣಬೇಕಿತ್ತು. ತೆವಳಿದವು ಎಷ್ಟೋ ರಾತ್ರಿಗಳು, ಓಡಿದವು ರವಿಮೂಡಿದ ಹಗಲುಗಳು, ಕಾಣಲಿಲ್ಲ ಹೊಸ ಬೆಳಕು. ಹೌದು, ನಾ ಹೆದರಿದ್ದೆ ಮೊದಲು. ನಿದ್ದೆ ಬರದ ರಾತ್ರಿಗಳೇ ನನ್ನ ಹೆದರಿಸಿದ್ದು. ಬಾರದ ನಿದ್ದೆಯ ನೆಪದಲ್ಲಿ ನಾ ಮತ್ತೆ ಬಾಡಲಿಲ್ಲ, ಒಂಟಿಯಾಗಲೂ ಇಲ್ಲ. ಈಗ ನನಗೆ ರಾತ್ರಿಗಳೇ ಸಂಗಾತಿ. ಕಾಡುವ ರಾತ್ರಿಗಳಿಗೆ ಮುಖ ಕೊಟ್ಟೆ, ನಿನ್ನೆ ನಾಳೆಗಳು ಮುಖಾಮುಖಿಯಾದವು. ಕಪ್ಪು ಕತ್ತಲಲ್ಲೇ ಕಣ್ಣಿಟ್ಟೆ, ಹೊರಗಿನ ಕತ್ತಲಿಂದ ನಾ ಒಳಗಡಿಯಿಟ್ಟೆ ಅಂತರಂಗದ ಮನೆಗೆ. ಕದಿಯಲಾಗದ ಬೆಳಕು, ಒಣಗದ ಒರತೆ ಹುಟ್ಟಿದ್ದು ಆ ರಾತ್ರಿಗಳಲ್ಲೇ. ಕಪ್ಪು ರಾತ್ರಿಗಳು ಬಂಜೆಯಲ್ಲ, ನಿನ್ನೆಯ ಬೂದಿಯಲ್ಲೇ ನನ್ನ ವರ್ತಮಾನ ಮೈಕೊಡವಿ ಎದ್ದದ್ದು ಆ ರಾತ್ರಿಗಳಲ್ಲೇ. ಈಗ ಅದೆಷ್ಟು ಪ್ರಿಯ ನನಗೆ. ಕಟು ಸತ್ಯಗಳು ಬೆತ್ತಲಾಗುವ ಈ ಕತ್ತಲನ್ನು ನಾನೊಪ್ಪಿಕೊಂಡಿರುವೆ. ಬಾರದ ನಿದ್ದೆಗೆ ಚಿಂತಿಸುವಳಾಗಿ ಉಳಿದಿಲ್ಲ. ಆ ರಾತ್ರಿಗಳೆಲ್ಲ ಶೋಧಕಗಳು, ಆ ರಾತ್ರಿಗಳೆಲ್ಲ ಬೆಳಕ ಗರ್ಭಗಳು. ನಿದ್ದೆ ಬಾರದ ರಾತ್ರಿಗಳಲ್ಲೇ ನಾ ದೊಡ್ಡವಳಾದದ್ದು.

0: ಆಕಾಶವಾಣಿ ಮಂಗಳೂರು. ತರಂಗಾಂತರ 275.5 meters, 1089 kilohertz ಹಾಗೂ FM ಕಂಪನಾಂಕ 100.3 megahertz.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು
5: 100.3 ಆಕಾಶವಾಣಿ ಟೆಲಿಕ್ವಿಸ್.
6: ಪ್ರಿಯ ಕೇಳುಗರೆ, ಆಕಾಶವಾಣಿ ಮಂಗಳೂರು ಪ್ರಾರಂಭಿಸಿರುವ ಹೊಸ ಫೋನ್ ಇನ್ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನೀವು ಕಳೆದ ಮಂಗಳವಾರ ಧ್ವನಿಮುದ್ರಣ ಮಾಡಿದ ಕ್ವಿಜ್ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದು ಬೆಳಗ್ಗೆ 11:30 ದಾಖಲಾಗಿರುವ ಕ್ವಿಜ್ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಕೇಳಬಹುದು.
4: 100.3 ಟೆಲಿಕ್ವಿಜ್ನ ನಿಯಮಗಳನ್ನು ದಯವಿಟ್ಟು ಗಮನಿಸಿ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಅದರಲ್ಲಿ ಮೊದಲನೆಯದು ಪ್ರವೇಶ ಪ್ರಶ್ನೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರನ್ನಾಗಿ ಘೋಷಿಸಲಾಗುತ್ತದೆ. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ.
5: ಆಕಾಶವಾಣಿ ಟೆಲಿಕ್ವಿಸ್
4: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.
7: ಪ್ರಿಯ ಕೇಳುಗರೆ, 100.3 FM ಆಕಾಶವಾಣಿ ಟೆಲಿಕ್ವಿಸ್ನ 4ನೇ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ.
4: ಇಂದಿನ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ. ಕಾರ್ಯಕ್ರಮ ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ.
8: ನಮಸ್ಕಾರ ಕೇಳುಗರೆ, ಆಕಾಶವಾಣಿ ಮಂಗಳೂರು ಕೇಂದ್ರವು ಆರಂಭಿಸಿರುವ ವಿನೂತನ 100.3 ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕ್ವಿಜ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ, ಪಾಲ್ಗೊಳ್ಳಲಿರುವ ಎಲ್ಲ ಸ್ಪರ್ಧಿಗಳಿಗೂ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು. ಬನ್ನಿ, ಭಾಗವಹಿಸಿ, ಗೆಲ್ಲಿ, ಬಹುಮಾನಗಳನ್ನು ಗಳಿಸಿ. 100.3 ಆಕಾಶವಾಣಿ ಟೆಲಿಕ್ವಿಸ್, ಇದು ಹೊಸ ದಾರಿಯಲ್ಲಿ ಜ್ಞಾನದ ಪಯಣ. ನಮ್ಮ ಮೊದಲಿನ ಕರೆ ಯಾರ್ದು ಅಂತ? ಹಲೋ, ಮಾತಾಡಿ.
9: ಹಲೋ, ನಮಸ್ತೆ, ನಾನು ಕಾರ್ಕಳದಿಂದ ಜಯಲಕ್ಷ್ಮಿ ಅಂತ.
8: ಕಾರ್ಕಳದಿಂದ ಜಯಲಕ್ಷ್ಮಿ ಅವರು, ನಮ್ಮ 100.3 ಟೆಲಿಕ್ವಿಸ್ಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಜಯಲಕ್ಷ್ಮಿ ಅವರೇ.
9: ಥ್ಯಾಂಕ್ ಯು ಮ್ಯಾಮ್.
8: ಹಾ, ಇದು ಮೊದಲನೇ ಬಾರಿ ಅಲ್ಲಲ್ಲ, ಎರಡನೇ ಬಾರಿ?
9: ಎರಡನೇ ಬಾರಿ ಕರೆ ಮಾಡ್ತಾ ಇದ್ದೇನೆ. ಮೊನ್ನೆ ಕರೆ ಮಾಡಿದ್ದೆ.
8: ಹಾ, ವಿನ್ ಆದ್ರ?
9: ಇಲ್ಲ, ಸೆಕೆಂಡ್ ಇದರಲ್ಲಿ ಡ್ರಾಪ್ ಆಯ್ತು.
8: ಓಹೋ, ಹಾಗಿದ್ರೆ ಇವತ್ತು ನೀವು ಗೆದ್ದೆ ಗೆಲ್ತೀರಿ ನಮ್ಮ ಸ್ಪರ್ಧೆಯನ್ನು.
9: ಥ್ಯಾಂಕ್ ಯು ಮ್ಯಾಮ್.
8: ರೆಡಿ ಆಗಿದ್ದೀರಲ್ಲ? ಯಾವ ಪ್ರಶ್ನೆ ಕೇಳಿದ್ರು ಸಹ ಉತ್ತರ ಕೊಡ್ತೀರಿ? ಸರಿ, ಹಾಗಿದ್ರೆ ನಮ್ಮ ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ ಇದ್ದಾರೆ, ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಸರಿ.
10: ನಮಸ್ತೆ.
9: ನಮಸ್ತೆ ಸರ್.
10: ಇವತ್ತು ನೀವು ಗೆಲ್ಲುತ್ತೀರ ಅಂತ ನಮ್ಮ ವಿಶ್ವಾಸ ನನಗೆ ವಿಶ್ವಾಸನಿಗಿದೆ.

0: ನಿಮಗೆ ಇವತ್ತಿನ ದಿನದ ಮೊದಲನೇ ಪ್ರಶ್ನೆಯಾಗಿ ಚಾರ್ಧಾಮ್ ಚಾರ್ಧಾಮ್ ಯಾತ್ರೆ ಬಗ್ಗೆ ಕೇಳಿದ್ದೀರಲ್ಲ?
1: ಹೌದೌದು.
0: ಚಾರ್ಧಾಮ್ ಯಾತ್ರೆಯನ್ನು ಭಾರತದ ಯಾವ ರಾಜ್ಯದಲ್ಲಿ ಮಾಡಲಾಗುತ್ತದೆ? ಸಿಕ್ಕಿಂ. ಸಿಕ್ಕಿಂ ಉತ್ತರ ತಪ್ಪು.
2: ಇನ್ನೊಂದು ಪ್ರಯತ್ನ ಕೊಡುತ್ತಾ?
0: ಇನ್ನೊಂದು ಪ್ರಯತ್ನ.
2: ಚಾರ್ಧಾಮ ಯಾತ್ರೆಯನ್ನು ಉತ್ತರ ಭಾರತದ ಯಾವ ಕಡೆ ಎಲ್ಲಿ ಮಾಡಲಾಗ್ತದೆ?
0: ನಾಲ್ಕು ಧಾಮಗಳಿದ್ದು ಅಲ್ಲ, ತಪ್ಪು ಉತ್ತರ.
2: ಸರಿ, ಜಯಲಕ್ಷ್ಮಿ ಅವರೇ, ಯೋಚನೆ ಮಾಡಿ ಮತ್ತೆ ಕಾರ್ಯಕ್ರಮವನ್ನು ಕೇಳಿ ಏನು ಉತ್ತರ ಅಂತ ಗೊತ್ತಾಗ್ತದೆ. ನಿಮಗೆ ಇನ್ನೊಂದು ಅವಕಾಶ ಇದೆ, ಮತ್ತೆ ಭಾಗವಹಿಸಬಹುದು. ಚಾರ್ಧಾಮ್ ಎಂದರೆ ಹಿಂದೂ ಧರ್ಮದ ನಾಲ್ಕು ಪ್ರಮುಖ ಪವಿತ್ರ ಯಾತ್ರಾ ಕ್ಷೇತ್ರಗಳು. ನಾವು ಕೇಳಿರುವ ಪ್ರಶ್ನೆ, ಉತ್ತರ ಭಾರತದ ಈ ಪವಿತ್ರ ಯಾತ್ರಾ ಸ್ಥಳ, ಉತ್ತರ ಭಾರತದ ಚಾರ್ಧಾಮ್ ಉತ್ತರಾಖಂಡದಲ್ಲಿ ಇದೆ. ಇದು ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಹಾಗೂ ಬದರೀನಾಥ ನಾಲ್ಕು ಯಾತ್ರಾ ಸ್ಥಳಗಳು. ಇವನ್ನು ಒಟ್ಟು ಸೇರಿಸಿ ಉತ್ತರಾಖಂಡದ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಳ್ಳಲಾಗ್ತದೆ. ಹಲೋ, ಮಾತಾಡಿ.
1: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡೋದು?
1: ನೀರಜ
2: ಕಿನ್ನಿಗೋಳಿಯಿಂದ ನಿಮಗೆ ಈ 100.3 ಆಕಾಶವಾಣಿ ಟೆಲಿವಿಸಿಗೆ ಆತ್ಮೀಯವಾದಂಥ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
2: ಹ್ಞೂ, ರೆಡಿಯಾಗಿದ್ದೀರಾ? ಈಗ ನಿಮ್ಮ ಜೊತೆಗೆ ನಮ್ಮ ಡಾಕ್ಟರ್ ವಿಶ್ವಾಸ್ ಪೈ ಕ್ವಿಸ್ ಮಾಸ್ಟರ್ ಮಾತಾಡ್ತಾರೆ. ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲ ಪ್ರಶ್ನೆ ಪ್ರವೇಶ ಪ್ರಶ್ನೆ, ಅದರಲ್ಲಿ ಗೆಲ್ಲಿ, ಆಮೇಲೆ ಇನ್ನೆರಡು ಪ್ರಶ್ನೆಗಳನ್ನು ಕೂಡ ಗೆದ್ದರೆ ನೀವು ಇವತ್ತಿನ ವಿಜೇತರು. ಸರಿ,
0: ನಮಸ್ತೆ ಮೇಡಮ್.
1: ನಮಸ್ತೆ ಸರ್. ನಮಸ್ತೆ.
0: ಓಕೆ, ಭಾರತ ಗಣರಾಜ್ಯದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಅಂದರೆ ಭಾರತ ದೇಶದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು?
2: ನಮ್ಮ ಪ್ರಜೆಗಳಿಗೆ ನೀಡಲಾಗುವಂತಹ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದಿರ್ಬೋದು? ಕರ್ನಾಟಕದಲ್ಲಿ ಕೂಡ ಕೆಲವು ಮಂದಿಗೆಲ್ಲ ಸಿಕ್ಕಿದೆ ಈ ಪ್ರಶಸ್ತಿ. ಯೋಚನೆ ಮಾಡಿ, ಕಮಾನ್, ನಮ್ಮ ದೇಶದ ಹೆಸರನ್ನು ಕೂಡ ಒಳಗೊಂಡಿದೆ ಅದು.
0: ಭಾರತ ರತ್ನ. ಸರಿಯಾದ ಉತ್ತರ.
2: ಸರಿಯಾದ ಉತ್ತರ, ಭಾರತ ರತ್ನ ಪ್ರಶಸ್ತಿ, ಅತ್ಯುನ್ನತ ನಾಗರಿಕ ಪ್ರಶಸ್ತಿ. 1954 ಈ ಪ್ರಶಸ್ತಿಯನ್ನು ಕೊಡಲು ಶುರು ಮಾಡಿದ್ದು, ಆರಂಭಿಸಿದ್ದು. ಈಗ
0: ಸೆಕೆಂಡ್ ಕ್ವೆಶನ್, ಎರಡನೇ ಪ್ರಶ್ನೆಯನ್ನು ಕೇಳಲಾಗುವುದು. ಭಾರತ ರತ್ನ ಪಡೆದ ಏಕೈಕ ಕ್ರೀಡಾಪಟು ಯಾರು? ಇದರಲ್ಲಿ ನಿಮಗೆ ನಾಲ್ಕು ಆಪ್ಷನ್ಗಳನ್ನು ಸಹ ಕೊಡ್ತೇನೆ ಸುಲಭ ಆಗಲಿಕ್ಕೆ. ಭಾರತ ರತ್ನ ಪಡೆದ ಏಕೈಕ ಕ್ರೀಡಾಪಟು ಯಾರು? ವಿಶ್ವನಾಥನ್ ಆನಂದ್, ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಮತ್ತು ಅಭಿನವ್ ಬಿಂದ್ರಾ.
2: ಹೇಳಿ, ಈ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ, ಯೋಚಿಸಿ. ವಿಶ್ವನಾಥನ್ ಆನಂದ್, ಇದು ತಪ್ಪು ಉತ್ತರ.
0: ಸಚಿನ್
2: ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತಿತ್ತು.
0: ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಮಾತ್ರ ಅಲ್ಲದೆ ರಾಜ್ಯಸಭೆಯ ಮೆಂಬರ್ ಆಗಿ ತುಂಬಾ ಸೇವೆಯನ್ನು ಸಲ್ಲಿಸಿದ್ರು. ಅವರ ಕ್ರೀಡಾ ಮತ್ತೆ ದೇಶದ ಸೇವೆಗೋಸ್ಕರ ಅವರಿಗೆ ಭಾರತ ರತ್ನವನ್ನು ಕೊಡಲಾಗಿದೆ.
2: ಮೈಸೂರಿನ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದಂತಹ ದಂತಕಥೆ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ, ಆಮೇಲೆ ಪಂಡಿತ್ ಭೀಮಸೇನ್ ಜೋಶಿ, ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕ ಅವರಿಗೆ, ಮತ್ತು ನಮ್ಮ ಬೆಂಗಳೂರಿನ ಖ್ಯಾತ ವಿಜ್ಞಾನಿ CNR ರಾವ್ ಅವರಿಗೆ ಇತ್ತೀಚೆಗೆ ಅಂದರೆ 2014 ಭಾರತ ರತ್ನ ದೊರೆತಿದೆ. ಸರಿ, ನಿಮ್ಮ ಎರಡನೇ ಪ್ರಶ್ನೆಯಲ್ಲಿ ಬಹುಶಃ ನಿಮಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಮುಂದಿನ ಬಾರಿ ಪ್ರಯತ್ನಿಸಬಹುದು ನೀರಜ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಹೋಗ್ತಾ ಇದ್ದೇವೆ. ಮುಂದಿನ ಕರೆ. ಹಲೋ, ಹಲೋ,
3: ನಮಸ್ತೆ ರೀ.
2: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
3: ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟೆಯಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡೋದು.
2: ಶಿವಲಿಂಗಯ್ಯ ಹಿರೇಮಠ್ ಅವರು ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀರಿ, ಬೆಳಗಾವಿಯಿಂದ ಕರೆ ಮಾಡಿದ್ದೀರಿ. ನಮ್ಮ ಕ್ವಿಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಕೇಳಿದ್ದೀರಾ?
3: ಕೇಳ್ತಾ ಇದ್ದೀನಿ ಮೇಡಮ್. ಪ್ರತಿ ವಾರ

0: ರಾತ್ರಿ 9:30 ರೆಕಾರ್ಡಿಂಗ್ ಅಮಿಕಾತ್ರಿ.
1: ಹೌದು ಹೌದು.
0: ಆದ್ರೆ ಈ ವಾರ ಮಾತ್ರ ಕರೆ ಸಿಕ್ತರೆ ಕಾರ್ಯಕ್ರಮದ ಭಾಗವಹಿಸ್ತಾ ಇದ್ದೇನೆ.
1: ಒಳ್ಳೇದಾಯ್ತು, ಕರೆ ಸಿಕ್ಕಿದ್ದಕ್ಕೆ ನಮಗೆ ಕೂಡ ಖುಷಿಯಾಗಿದೆ. ಏನ್ ಆಚೆಗೆ ಮಳೆ ಗೀಳೆ ಬರ್ತಾ ಉಂಟಾ?
0: ಸ್ವಲ್ಪ ಜಿಟಿ ಜಿಟಿ ಬರ್ತಾರೆ, ಜೋರ್ ಆಗ್ತಾ ಇಲ್ಲ ರೀ
1: ಅಲ್ವಾ?
0: ಇನ್ನೂ ಬರ್ಬೇಕ್ರಿ ಸರ್, ಕಾಯ್ತಾ ಇದ್ದಾರೆ ಜಾತಕ ಪಕ್ಷ ಅಂತ ಕಾಯ್ತಾ ಇದ್ದಾರೆ ಮಳೆಗಾಗಿ.
1: ಹೌದು. ಈಗ ಮೊದಲನೇದು ಪ್ರವೇಶ ಪ್ರಶ್ನೆ, ಇದರಲ್ಲಿ ಗೆದ್ರೆ ನಿಮಗೆ ಮತ್ತೆರಡು ಪ್ರಶ್ನೆಗಳನ್ನು ಕೂಡ ಗೆದ್ರೆ ನೀವು ಇವತ್ತಿನ ವಿಜೇತರು. ಸರಿ ಶಿವಲಿಂಗಯ್ಯ ಅವರೇ, ಮೊದಲನೇ ಪ್ರಶ್ನೆಯನ್ನು ಕೇಳುವುದ ಹಾಗಿದ್ರೆ ನಿಮಗೆ ಪ್ರವೇಶ ಪ್ರಶ್ನೆಯನ್ನು ರೆಡಿ ಆಗಿದ್ದೀರಾ ನೀವು? ಕ್ವಿಸ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ.
2: ಶಿವಲಿಂಗಯ್ಯ ನಮಸ್ಕಾರ. ಶಿವಲಿಂಗಯ್ಯ ಅವರೇ, ನಿಮ್ಮ ಪ್ರಶ್ನೆ, ಇತ್ತೀಚೆಗೆ ತಮ್ಮ ಎರಡನೇ ಭಾರತೀಯ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದವರು ಯಾರು?

0: ಸರ್, ಆರ್ ಸಿ ಬಿ ಅಂದಕ್ಕಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.
1: ಸರಿಯಾದ ಉತ್ತರ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಟೀಮ್ ಅದು ಆರ್ ಸಿ ಬಿ. ಎರಡನೇ ಸಲ ಕಪನ್ ಹೌದು, ಎರಡನೇ ಸಲ ಕಪನ್ ಗೆದ್ದು.
2: ಬಿಸಿ ಬಿಸಿ ಪ್ರಶ್ನೆ, ಬಿಸಿ ಬಿಸಿ ಉತ್ತರ ಅಲ್ವಾ. ಅಭಿನಂದನೆಗಳು.
1: ನೆಕ್ಸ್ಟ್ ಪ್ರಶ್ನೆಯಲ್ಲಿ, ರಾಮಾಯಣದ ಲಕ್ಷ್ಮಣನ ಪತ್ನಿಯ ಹೆಸರೇನು?
0: ಉರ್ಮಿಳಾ.
1: ಉರ್ಮಿಳಾ ಸರಿಯಾದ ಉತ್ತರ. ಶಿವಲಿಂಗಯ್ಯ ಅವರೇ, ನೀವು ಎರಡು ಪ್ರಶ್ನೆಯನ್ನು ಸಹ ಸರಿಯಾಗಿ ಉತ್ತರಿಸಿ ಒಳ್ಳೆ ಫಾರ್ಮ್ ಅನ್ನು ತೋರಿಸಿದ್ರೆ ಆರ್ ಸಿ ಬಿ ತರ.
2: ಸರಿ, ಮುಂದಿನ ಪ್ರಶ್ನೆ ಸ್ಪರ್ಧೆಯ ಕೊನೆಯ ಪ್ರಶ್ನೆ ಆಗಿರುತ್ತದೆ. ಉತ್ತರ ನೀಡಿ ಶಿವಲಿಂಗಯ್ಯ ಅವರೇ.
1: ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು?
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ,
1: ಇತ್ತೀಚೆಗೆ ಐದು ರಾಜ್ಯಗಳ ಚುನಾವಣೆ ನಡೆದು
2: ನೂತನ ಮುಖ್ಯಮಂತ್ರಿ ಆದ್ದು ಪಶ್ಚಿಮ ಬಂಗಾಳದ ವಿನೂತನ ಮುಖ್ಯಮಂತ್ರಿ ಯಾರು? ಕೊನೆಯ ಅವಕಾಶ ಹೇಳಿ.
1: ಇತ್ತೀಚೆಗೆ ನಡೆದ ಚುನಾವಣೆ ತುಂಬಾ ಒಂದು ಸುದ್ದಿಯನ್ನು ಮಾಡಿ.
2: ಆಪ್ಷನ್ಸ್ ಬೇಕಾ ನಿಮಗೆ, ಆಯ್ಕೆಗಳು ಬೇಕಾ?
1: ಆಪ್ಷನ್ಸ್ ಕೊಡ್ತೇನೆ ನಿಮಗೆ. ಆಪ್ಷನ್ಸ್ ಅಲ್ಲಿ ಡಿ ಸುಧಾಕರನ್, ಸುವೇಂದು ಅಧಿಕಾರಿ, ವಿಜಯ್ ಮತ್ತೆ ಹಿಮಂತ ಬಿಸ್ವ ಶರ್ಮಾ.
0: ಸುವೇಂದು ಅಧಿಕಾರಿ
1: ಸರಿಯಾದ ಉತ್ತರ. ಸುವೇಂದು ಅಧಿಕಾರಿ
2: ಆಗ್ಲಿ,
1: ಸರಿಯಾದ ಉತ್ತರ. ನೀವು ಮೂರು ಉತ್ತರವನ್ನು ಸರಿಯಾಗಿ ನೀಡಿರ್ತೀರ.
2: ಶಿವಲಿಂಗಯ್ಯ ಅವರೇ, ಮೂರು ಪ್ರಶ್ನೆಗಳನ್ನು ಗೆದ್ದು ಇವತ್ತಿನ ಕ್ವಿಜ್ ಕಾರ್ಯಕ್ರಮದ ಮೊದಲನೆಯ ವಿಜೇತರಾಗಿರ್ತೀರಿ. ಅಭಿನಂದನೆಗಳು ನಿಮಗೆ.
0: ಥ್ಯಾಂಕ್ಸ್ ರೀ ಮೇಡಮ್ ಅವರೇ.

0: ಹಲೋ, ಯಾರು ಮಾತಾಡ್ತಿದ್ದೀರಿ?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದೀನಿ ಮೇಡಮ್.
0: ಪುತ್ತೂರಿಂದ ತಿಮ್ಮಪ್ಪ, ನಮಸ್ತೆ.
1: ನಮಸ್ತೆ ಮೇಡಮ್.
0: 100.3 ಟೆಲಿಕ್ವಿಸ್ಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗೆದ್ದೆ ಗೆಲ್ತೀರಿ ಅಂತ ಅನ್ನಿಸ್ತಾ ಉಂಟಾ? ಎಸ್. ಸ್ಪಿರಿಟ್ ಅಲ್ಲಿ ಮೊದಲಿನ ಪ್ರಶ್ನೆಗೆ ಉತ್ತರ ಕೊಡಿ. ಡಾಕ್ಟರ್ ವಿಶ್ವಾಸ್ ಪೈ ಪ್ರಶ್ನೆ ಕೇಳ್ತಾರೆ.
2: ನಮಸ್ಕಾರ ತಿಮ್ಮಪ್ಪ ಅವರೇ.
1: ನಮಸ್ತೆ.
2: ನಿಮಗೆ ಮೊದಲನೇ ಪ್ರಶ್ನೆಯಾಗಿ, ಮಹಾಭಾರತ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು?
1: 18 ದಿನಗಳು.
2: ಸರಿಯಾದ ಉತ್ತರ.
0: 18 ದಿನಗಳು ಸರಿಯಾದ ಉತ್ತರ. ಪ್ರವೇಶ ಪ್ರಶ್ನೆಯನ್ನು ಗೆದ್ದಿದ್ದೀರಿ, ಅಭಿನಂದನೆಗಳು.
2: ಎರಡನೇ ಪ್ರಶ್ನೆಯನ್ನು ಕೇಳ್ತೇನೆ, ಇದನ್ನು ಸಹ ನೀವು ಸರಿಯಾಗಿ ಉತ್ತರ ಕೊಡ್ತೀರೆಂದು ಭರವಸೆಯಲ್ಲಿ. ಪಾಂಡುರಾಜನ ಕಿರಿಯ ಪತ್ನಿಯ ಹೆಸರೇನು?
0: ಪಾಂಡುರಾಜನ

0: ಕಿರಿಯ ಪತ್ನಿ. ಯೋಚನೆ ಮಾಡಿ,
1: ನಕುಲ ಸಹದೇವರ ತಾಯಿಯಲ್ಲ?
0: ಹೌದು. ಒಂಚೂರು
2: ಸರಿಯಾದ ಉತ್ತರವನ್ನು ಕೊಟ್ಟು ನೀವು ಎರಡನೇ ಪ್ರಶ್ನೆಯನ್ನು ಕೂಡ.
0: ಅಭಿನಂದನೆಗಳು. ಮಾದ್ರಿ ಮುದ್ರಾ ದೇಶದ ರಾಜಕುಮಾರಿ. ಈಕೆ ತುಂಬಾ ಚಂದ ಇದ್ಲಂತೆ. ಪಾಂಡುರಾಜ ಈಕೆಯನ್ನು ಮುಟ್ಟಿದಾಗ ಆತ ಸಾವಿಗೀಡಾಗ್ತಾನೆ ಮತ್ತು ಮಾದ್ರಿ ತನ್ನ ಪತಿಯ ಜೊತೆಗೆ ಸಹಗಮನವನ್ನು ಕೂಡ ಮಾಡ್ತಾಳೆ. ಮೂರನೆಯ ಪ್ರಶ್ನೆ.
2: ಆಲ್ ದಿ ಬೆಸ್ಟ್ ಹೇಳುತ್ತಾ, ಅರ್ಜುನನ ಬಿಲ್ಲಿನ ಹೆಸರೇನು?
1: ಗಾಂಡೀವ.
2: ಗಾಂಡೀವ ಸರಿಯಾದ ಉತ್ತರ. ಮೂರು ಪ್ರಶ್ನೆಯನ್ನು ಸಹ ನೀವು ಸರಿಯಾಗಿ ಉತ್ತರಿಸಿ.
0: ತಿಮ್ಮಪ್ಪ ಅವರೇ ಅಭಿನಂದನೆಗಳು. ನೀವು ಇವತ್ತಿನ ಕ್ವಿಜ್ ಕಾರ್ಯಕ್ರಮದ ವಿಜೇತರಾಗಿರ್ತೀರಿ. ಚಪ್ಪಾಳೆ. ಸರಿ, ಥ್ಯಾಂಕ್ ಯು.

0: ಹಲೋ, ಯಾರು ಮಾತಾಡ್ತಿದ್ದೀರಿ?
1: ವಸಂತ್. ವಸಂತ್
0: ವಸಂತ್, ಎಲ್ಲಿಂದ?
1: ನಾನು ಕೇರಳದಿಂದ.
0: ಕೇರಳದ ಎಲ್ಲಿಂದ?
1: ನಾನು ಮೂಲತಃ ಬೆಳ್ತಂಗಡಿಯಿಂದ, ಉದ್ಯೋಗಕ್ಕಾಗಿ ಕೇರಳಕ್ಕೆ ಬಂದದ್ದು, ಕೆಲಸಕ್ಕಾಗಿ.
0: ಹೌದು, ಈಗ ನೀವು ಕರೆ ಮಾಡ್ತಾ ಇರೋದು ನಮಗೆ ಭಾರಿ ಸಂತೋಷ ಆಗಿದೆ. ಕೇರಳದಿಂದ ಕರೆ ಮಾಡ್ತಾ ಇದ್ದೀರಿ ಅಂತ. ಕೇರಳದ ಎಲ್ಲಿ ಅಂತ ಹೇಳ್ಬೋದಾ?
1: ಕಾಂಜನಗಾಡು.
0: ಕಾಂಜನಗಾಡಿನಿಂದ ಕರೆ ಮಾಡ್ತಾ ಇದ್ದೀರಿ, ಭಾರಿ ಖುಷಿಯಾಗಿದೆ. ಮಳೆ ಬರ್ತಾ ಉಂಟಾ ಕಾಂಜನಗಾಡಲ್ಲಿ?
1: ಮೋಡ ಕವಿದ ವಾತಾವರಣ ಉಂಟು, ಈಗ ನಿನ್ನೆಯಿಂದ ಸ್ವಲ್ಪ ಶುರುವಾಗಿದೆ ಮಳೆ.
0: ಅಲ್ಲಿಂದ ಮತ್ತೆ ಕರ್ನಾಟಕದ ಈಚೆಗೆ ಮಂಗಳೂರಿಗೆ ಬರಲಿಕ್ಕೆ ಸ್ವಲ್ಪ ಹತ್ತಿರವೆಲ್ಲ ಬಂದಿತ್ತು ಅಲ್ವಾ? ಸರಿ, ನೀವೀಗ ಫ್ರೆಶ್ ಆಗಿ ಕೂತಿದ್ದೀರಿ ಅಲ್ವಾ? ನಮ್ಮ ಕ್ವಿಜ್ ಕಾರ್ಯಕ್ರಮದಲ್ಲಿ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟು ಗೆದ್ದು ಗೆಲ್ತೇನೆ ಅಂತ ಒಂದು ಭರವಸೆಯಲ್ಲಿ.
1: ಹೌದು.
0: ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿಕ್ಕಿದ್ದಾರೆ ಡಾಕ್ಟರ್ ವಿಶ್ವಾಸ ಪೈ ಅವರು, ಪ್ರಶ್ನೆ ಕೇಳ್ತಾರೆ. ಮೊದಲನೇ ಪ್ರಶ್ನೆ.
1: ನಮಸ್ತೆ.
2: ನಿಮ್ಮ ಪ್ರಶ್ನೆ, 1990ರಲ್ಲಿ ಭಾರತ ರತ್ನ ಪಡೆದವರು ಯಾರು?
1: 1990ರಲ್ಲಿ ಭಾರತ ರತ್ನ ಪಡೆದವರು ಯಾರು?
2: ಅವರ ಬಗ್ಗೆ ಹೇಳುವುದಾದ್ರೆ, ಅವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರೋಧಿ ಚಳವಳಿಯಲ್ಲಿ ನಾಯಕರಾಗಿದ್ದರು ಮತ್ತು ನಂತರ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಸಹ ಸೇವೆ ಸಲ್ಲಿಸಿದ್ದರು.
0: ತುಂಬಾ ಪ್ರಸಿದ್ಧವಾದಂತಹ ವ್ಯಕ್ತಿ, ನೆನಪು ಮಾಡಿಕೊಳ್ಳಿ.
1: ದಕ್ಷಿಣ ಆಫ್ರಿಕಾದ ಗಾಂಧಿ, ನೆಲ್ಸನ್ ಮಂಡೇಲಾ.
0: ವೆರಿ ಗುಡ್, ನೆಲ್ಸನ್ ಮಂಡೇಲಾ.
2: ಸರಿಯಾದ ಉತ್ತರ. ದಕ್ಷಿಣ ಆಫ್ರಿಕಾದ ಗಾಂಧಿ ಹೇಳಿದಕ್ಕೆ ಇನ್ನೊಂದು ಸಲ ಚಪ್ಪಳೆ.
0: ಹೌದು, ವಿಶೇಷವಾದಂತಹ ಚಪ್ಪಳೆಗಳು ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾದ ಗಾಂಧಿ ಅವರಿಗೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಎರಡನೇ ಪ್ರಶ್ನೆ ರೆಡಿಯಾಗಿ.
2: ಎರಡನೇ ಪ್ರಶ್ನೆ, ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಅಮೃತವನ್ನು ದೇವತೆಗಳಿಗೆ ಯಾರು ಹಂಚಿದರು?
0: ಅಂದ್ರೆ ಒಂದು ಸ್ತ್ರೀ ರೂಪ ಹಂಚಿದ್ದು.
1: ಸಮುದ್ರ ಮಂಥನದ
2: ಸಮಯದಲ್ಲಿ ಹೊರಬಂದ ಅಮೃತವನ್ನು ದೇವತೆಗಳಿಗೆ ಯಾರು ಹಂಚಿದರು?

0: ಉತ್ತರ ಬರ್ತಾ ಇಲ್ಲ.
1: ದೇವಿ.
0: ದೇವಿಯಲ್ಲ. ಆ ಪಾತ್ರಕ್ಕೆ ಅಥವಾ ಆ ಸ್ತ್ರೀಗೆ ಪ್ರತ್ಯೇಕವಾದಂಥ ಒಂದು ಹೆಸರಿದೆ. ಏನ್ ಮಾಡೋಣ, ದೇವಿ ಅಲ್ಲ. ಹೇಳಿ ಯಾರು ಅಂತ
1: ಪ್ರಶ್ನೆ ಹೇಳಿ.
2: ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಅಮೃತವನ್ನು ದೇವತೆಗಳಿಗೆ ಯಾರು ಹಂಚಿದರು? ಒಂದು ಸ್ತ್ರೀ ರೂಪದಲ್ಲಿ ಬಂದು ಹಂಚಿ ಮಾಡಿದ
1: ಯಕ್ಷಗಾನದಲ್ಲಿ ಬರ್ತದೆ ಅದೀಗ ನನಗೆ ಅಷ್ಟು ನೆನಪಿಲ್ಲ. ಯಕ್ಷಗಾನ ನೋಡ್ತಿದ್ದೆವು ಸಾಧಾರಣ.
0: ಯಕ್ಷಗಾನದಲ್ಲಿ ತುಂಬಾ ಮೋಹ ಇದೆ ನಿಮಗೆ?
1: ಸಾಧಾರಣ ಉಂಟು.
0: ಮೋಹ ಅಂತ ಹೇಳಿದಕ್ಕೆ ಕೂಡ ನೆನಪಾಗ್ತಾ ಇಲ್ಲ ಅಲ್ವಾ?
1: ಜಲಂಧರಿ
0: ಅಲ್ಲ, ಆಕೆ ಹೆಸರು ಮೋಹಿನಿ. ವಿಷ್ಣು ತನ್ನ ವೇಷವನ್ನು ಮರೆಸಿ ಮೋಹಿನಿಯಾಗಿ ಬಂದ ಕತೆ ಗೊತ್ತಿಲ್ವಾ ನಿಮಗೆ? ವಸಂತ ಅವರೇ,

0: ಇನ್ನೊಂದು ಸಲ ಕರೆ ಮಾಡಿ ಮತ್ತೆ ಪ್ರಶ್ನೆಗಳನ್ನು ಗೆಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಖಂಡಿತ ವಿಜೇತರಾಗ್ತೀರಿ ಅಂತ ನಮಗೆ ಭರವಸೆ ಇದೆ. ಕಾಂಜಂಗಾಡಿಯಿಂದ ಕರೆ ಮಾಡಿದ್ರಿ, ತುಂಬ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗ್ತೇವೆ. ಹಲೋ.
1: ಹಲೋ, ನಮಸ್ತೆ.
0: ನಮಸ್ತೆ.
1: ಪೂರ್ಣಿಮಾ ಕಾಮತ್ ಸುರತ್ಕಲಿಂದ ಮಾತಾಡ್ತಾ ಇದ್ದೆ.
0: ಪೂರ್ಣಿಮಾ ಕಾಮತ್ ಸುರತ್ಕಲಿಂದ ಮೊತ್ತ ಮೊದಲಾಗಿ ಪಾಲ್ಗೊಳ್ತಾ ಇರೋದ ಈ ಕ್ವಿಜ್?
1: ಹೌದು ಮೇಡಮ್, ನಾನು ತುಂಬಾ ಸಲ ಟ್ರೈ ಮಾಡಿದೆ ಮೊನ್ನೆಯಿಂದ.
0: ಹೌದಾ? ಸರಿ ಸರಿ.
1: ಹಾಗಾಗಿ ಈಗ ಏನು ಸಿಕ್ಕಿತ್ತು ದೇವರ ದಯೆಯಿಂದ.
0: ಒಳ್ಳೇದಾಯ್ತು, ನಮಗೆ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಮ ಹಾಗೆ ಹೊಸ ಹೊಸ ಕಾಲರ್ಸ್ ನಮಗೆ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತದೆ.
1: ನಾನು ರೇಡಿಯೋ ಅಭಿಮಾನಿ ಮೇಡಮ್ ಮಾತಾಡ್ತಾಣಿ. ಸಣ್ಣ ಈಗ ರಿಟೈರ್ಡ್ ಆದದಷ್ಟೇ, ಒಂದು ವರ್ಷ ಆಯ್ತು.
0: ಏನು ಕೆಲಸ ಮಾಡ್ತಿದ್ರಿ ಪೂರ್ಣಿಮಾ?
1: ನಾನು ಹಿಸ್ಟ್ರಿ ಲೆಕ್ಚರ್ ಆಗಿದ್ದೆ ಮೇಡಮ್, ಪಿ ಯು ಕಾಲೇಜ್ ಅಲ್ಲಿ ಗವರ್ಮೆಂಟ್ ರಿಟೈರ್ಡ್ ಆಗಿದ್ದೇನೆ. ಅದ್ರಿಂದ ಅಂದ್ರೆ ಸದಾನ ಒಂದು 6-7 ಕ್ಲಾಸಿನಿಂದಲೇ ರೇಡಿಯೋ ಕೇಳ್ತಾ ಇದ್ದೇನೆ. ಅದ್ರ ದೊಡ್ಡ ಅಭಿಮಾನಿ.
0: ಆಗ್ಲಿ, ನಮಗೆ ಕೂಡ ಸಂತೋಷ.
1: ಇಲ್ಲ ನಮಗೆ.
0: ನಮ್ಮ ಕ್ವಿಜ್ ಕಾರ್ಯಕ್ರಮ ಕೇಳಿದೀರಾ?
1: ಕೇಳಲಿಲ್ಲ ಮೇಡಮ್, ನಾನೀಗ ಫಸ್ಟ್ ಈಗ.
0: ಹೌದಾ? ಪ್ರತಿ ಮಂಗಳವಾರ ರಾತ್ರಿ 9:30-10:00 ತನಕ ಪ್ರಸಾರ ಆಗ್ತದೆ ಈ ಕಾರ್ಯಕ್ರಮ. ಚರಿತ್ರೆಯ ಉಪನ್ಯಾಸ ಕ್ಷೇತ್ರ ಅಲ್ವಾ? ಹಾಗಿದ್ರೆ ಮೊದಲನೇ ಪ್ರಶ್ನೆ ಕೇಳುದ, ವಿಶ್ವಾಸ್ ಪೈ ಅವರಿಗೆ ಫಾರ್ವರ್ಡ್ ಮಾಡ್ತೇನೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
2: ನಿಮಗೆ ಒಂದು ಸುಲಭವಾದ ಪ್ರಶ್ನೆಯಿಂದ ಶುರು ಮಾಡುವ. 1997 ಇಸ್ವಿಯಲ್ಲಿ ಸ್ಥಾಪನೆಯಾದ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ? ಅದು ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿತ್ತು.
1: ಅದು ಉಡುಪಿ.
2: ಸರಿಯಾದ ಉತ್ತರ.
0: ತುಂಬಾ ಸರಳವಾದ ಪ್ರಶ್ನೆ. ಆಗ್ಲಿ, ಮುಂದೆ ಸಾಗಿ ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆ,
2: ರಾವಣನ ಸಹೋದರರಲ್ಲಿ ಧರ್ಮನಿಷ್ಠನಾದವರು ಯಾರು? ರಾವಣನ ಸಹೋದರ ವಿಭೀಷಣ. ಸರಿಯಾದ ಉತ್ತರ.
0: ಪೂರ್ಣಿಮಾ, ಇವತ್ತು ಬಹಳ ಒಳ್ಳೆ ಗಳಿಗೆಯಲ್ಲಿ ಎದ್ದಿದ್ದೀರಿ ಅಂತ ಅನ್ನಿಸ್ತದೆ. ಎರಡು ಪ್ರಶ್ನೆಗಳು ಕೂಡ ತುಂಬಾ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಮೂರನೇ ಪ್ರಶ್ನೆ ಅತ್ತ,
2: ಇರಾನ್ ದೇಶ ಮತ್ತೆ USA ಅಂದ್ರೆ ಅಮೆರಿಕ ದೇಶದ ನಡುವೆ ರಾಜಕೀಯ ಪ್ರಕ್ಷುಬ್ಧತೆಯಲ್ಲಿರುವ ಜಲಸಂಧಿಯ ಹೆಸರೇನು?
0: ಪ್ರಸ್ತುತ ವಿದ್ಯಮಾನಗಳು.
2: ಈಗ ನಮಗೆ ಗ್ಯಾಸ್ ಬರ್ತಾ ಇಲ್ಲ, ನಮಗೆ ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ ಅಂತ ತುಂಬಾ ಆಗ್ತಾ ಉಂಟಲ್ಲ, ಅದಕ್ಕೆ ಜಲಸಂಧಿಯ ಹೆಸರು.
0: ಪೂರ್ಣಿಮಾ ಅವರು, ಒಂದೇ ಒಂದು ಪ್ರಶ್ನೆ ಬಾಕಿ ಉಳಿದಿದೆ, ಉತ್ತರ ಕೊಟ್ರೆ ನೀವು ವಿನರ್ ಆಗ್ತೀರಿ.
1: ಅದು ಇರಾನ್ ಮತ್ತೆ ಇರಾಕ್ ನಡುವಿನ ಯುದ್ಧ ಆಗುವಾಗಲ್ಲ ಅದು ಜಲಸಂಧಿ.
0: ಇರಾನ್ ಕೈಯಲ್ಲಿ ಆ ಜಲಸಂಧಿ ಇದೆ.

0: ಪರ್ಫೆಕ್ಟ್ ಆನ್ಸರ್, ಸ್ಟ್ರೇಟ್ ಆಫ್ ಹೊರ್ಮುಜ್ ಅಂತ ಹೇಳಿದ್ರು, ಸರಿಯಾದ ಉತ್ತರ ನೀಡಿರ್ತೀರಾ. ಸ್ಟ್ರೇಟ್ ಆಫ್ ಹೊರ್ಮುಜ್,
1: ಹರ್ಮುಜ್ ಜಲಸಂಧಿ ಸರಿಯಾದ ಉತ್ತರ. ಅಭಿನಂದನೆಗಳು ಪೂರ್ಣಿಮಾ ಕಾಮತ್ ಅವರಿಗೆ, ಮೊತ್ತ ಮೊದಲನೇ ಆಗಿ ನೀವು ಕರೆ ಮಾಡಿದಿರಿ, ಅದೇ ರೀತಿ ವಿನ್ನರ್ ಕೂಡ ಆಗಿದ್ದೀರಿ, ಮತ್ತೆಯೂ ಕರೆ ಮಾಡ್ತಾ ಇರಿ, ಅಭಿನಂದನೆಗಳು.

0: ಹಲೋ, ಯಾರು ಮಾತಾಡ್ತಿದ್ದೀರಿ?
1: ನಮಸ್ತೆ ಮೇಡಮ್, ನಾನು ಸುರೇಶ್ ಆಚಾರ್ ಗುಣ್ಮಿ ಅಂತೇಳಿ.
0: ಸುರೇಶ್ ಗುಣ್ಮಿ, ನಮಸ್ಕಾರಗಳು.
1: ನಮಸ್ತೆ ಮೇಡಮ್.
0: 100.3 ಆಕಾಶವಾಣಿ ಟೆಲಿಕ್ವಿಸಿ ನಿಮಗೆ ಹಾರ್ದಿಕವಾದಂತಹ ಸ್ವಾಗತ ಸುರೇಶ್ ಅವರೇ.
1: ಥ್ಯಾಂಕ್ ಯು.
0: ಹೇಗಿದ್ದೀರಿ ಮತ್ತೆ?
1: ನಾವು ಚೆನ್ನಾಗಿದ್ದೇವೆ ಮೇಡಮ್. ಆರಾಮಿದ್ದೀರಲ್ಲ?
0: ಎಲ್ಲರೂ ಆರಾಮ. ಲೈನ್ ಸಿಕ್ಕಿತ ಬೇಗ ನಿಮಗೆ ಇವತ್ತು? ಗುಣ್ಮಿಯಲ್ಲಿ ಮಳೆ ಬರ್ತಾ ಉಂಟಾ?
1: ಇಲ್ಲ ಇಲ್ಲ, ಮೊನ್ನೆ ಸ್ವಲ್ಪ ಮಳೆ ಬಂತು. ಮಳೆ ಇಲ್ಲ ಮೇಡಮ್.
0: ಸರಿ, ಈಗ ಪ್ರಶ್ನೆಗಳು, ಒಂದು ಪ್ರವೇಶ ಪ್ರಶ್ನೆ ಮತ್ತೆ ಇನ್ನೆರಡು ಪ್ರಶ್ನೆಗಳು. ಮೂರು ಪ್ರಶ್ನೆ ಗೆದ್ರೆ ನಿಮಗೆ ಬಹುಮಾನ.
1: ಆಯ್ತಾ?
0: ಮೊದಲನೇ ಪ್ರಶ್ನೆ ಈಗ ನಿಮಗೆ ಕೇಳ್ತಾ ಇದ್ದಾರೆ ಡಾಕ್ಟರ್ ವಿಶ್ವಾಸ್ ಪೈ ಅವರು.
2: ನಮಸ್ತೆ.
1: ನಮಸ್ತೆ ಸರ್. ನಮಸ್ತೆ.
2: ಓಕೆ, ಒಂದು ಶುರು ಮಾಡಲು ಒಂದು ಸುಲಭವಾದ ಪ್ರಶ್ನೆಯನ್ನು ಕೇಳುತ್ತೇನೆ. ದೀನನಾಥ್ ಮಂಗೇಶ್ಕರ್ ಅವರ ಯಾವ ಮಗಳು 12 ಏಪ್ರಿಲ್ 2026 ರಂದು ನಿಧನರಾದರು?

0: ಇತ್ತೀಚೆಗೆ ನಿಧನರಾದ ಪ್ರಖ್ಯಾತ ಹಿಂದಿ ಸಿನಿಮಾ ಗಾಯಕಿ ಯಾರು?
1: ಏಪ್ರಿಲ್ 12, 2026. ದೀನನಾಥ್ ಮಂಗೇಶ್ಕರ್ಗೆ 4 ಮಕ್ಕಳು. ಆಶಾ ಭೋಸ್ಲೆ ಸರಿಯಾದ ಉತ್ತರ.
0: ಆಶಾ ಭೋಸ್ಲೆ ಲತಾ ಮಂಗೇಶ್ಕರ್ ಅವರ ಸೋದರಿ. 1933 ಸೆಪ್ಟೆಂಬರ್ 8 ಇವರು ಜನಿಸಿದ್ದು. ಭಾರತ ಸರ್ಕಾರದ ಪದ್ಮವಿಭೂಷಣ ಕೂಡ ಇವರಿಗೆ ಸಿಕ್ಕಿದೆ. ಇವರು ಪ್ರಸಿದ್ಧ ಹಿನ್ನೆಲೆ ಗಾಯಕಿ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಮೊದಲನೇ ಪ್ರಶ್ನೆಯನ್ನು ಗೆದ್ದಿದ್ದೀರಿ. ಪ್ರವೇಶ ಪ್ರಶ್ನೆ ಗೆದ್ದಾಯ್ತು. ಮುಂದಿನ ಪ್ರಶ್ನೆ ಸುರೇಶ್ ಅವರೇ.
1: ಜೂನ್ 11 ಜುಲೈ 19, 2026 ಯಾವ ಪ್ರಸಿದ್ಧ ಪಂದ್ಯಾವಳಿ ನಡೆಯಲಿದೆ? ಜೂನ್ 11 ರಿಂದ ಜುಲೈ 19, ಒಂದೂವರೆ ತಿಂಗಳು
0: ನಡೆಯುವಂತಹ ಪಂದ್ಯಾವಳಿ ಯಾವುದು?
2: ಪಂದ್ಯಾವಳಿ
1: ನಮ್ಮ ದೇಶದಲ್ಲೆಲ್ಲ ಪ್ರಸಿದ್ಧ ಪಂದ್ಯಾವಳಿ ಇದು. 4 ವರ್ಷಕ್ಕೆ ಒಂದು ಸಲ ನಡೆಯುವಂತ ಪಂದ್ಯಾವಳಿ.
2: ವಿಶ್ವಕಪ್.
1: ಯಾವ ವಿಶ್ವಕಪ್? ವಿಶ್ವಕಪ್ ಸರಿ, ಕ್ರಿಕೆಟ್ ಅಲ್ಲ. ಕ್ರಿಕೆಟ್ ಯಾಕಂದ್ರೆ ನಡೆದಿದೆ ಲಾಸ್ಟ್ 3 ವರ್ಷ ಮುಂಚೆ. ಯಾವ ಕ್ರೀಡೆ ವಿಶ್ವಕಪ್ ನಡೆಯಲಿದೆ?
2: ಹಾಕಿ
1: ಅಲ್ಲ.

0: ಏನ್ ಮಾಡುವ ಸುರೇಶ್ ಅವ್ರೆ,
1: ತಪ್ಪಾದ
0: ಉತ್ತರ ಬಂತಲ್ಲ.
1: ಹೌದು ಮೇಡಮ್, ಹೌದೌದೌದು.
0: ಸರಿಯಾದ ಉತ್ತರ
2: ಫುಟ್ಬಾಲ್. ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಇರೋದು.
0: ಈ ಫಿಫಾ ಅಂದ್ರೆ ಅಂತ ಗೊತ್ತಾ, ವಿಶ್ವ ಫುಟ್ಬಾಲ್ನ ಆಡಳಿತ ಸಂಸ್ಥೆ, ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್. ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಂತ ನಿರೀಕ್ಷೆ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ.
3: ಹಲೋ,
0: ಯಾರು ಮಾತಾಡ್ತಾ ಇದ್ದೀರಿ?
3: ಚಂಪಾ ಅಂತೇಳಿ, ಉಡುಪಿಯಿಂದ.
0: ಚಂಪಾ?
3: ಚಂಪಾ.
0: ಚಂಪಾ, ತುಂಬಾ ಚೆನ್ನಾಗಿದೆ ಹೆಸರು. ತುಂಬಾ ಹೊತ್ತಿನಿಂದ ಕರೆಗೆ ಕಾಯ್ತಾ ಇದ್ದೀರಾ? ಸಿಕ್ಕಿತ ಬೇಗ ಕರೆ?
3: ತುಂಬಾ ಹೊತ್ತಿನಿಂದ ಕಾಯ್ತೀನಿ.
0: ಹೌದಾ, ರೇಡಿಯೋ ಕೇಳ್ತೀರಾ ಯಾವಾಗ್ಲೂ ಚಂಪಾ ಅವರೇ? ಆಗ್ಲಿ, ನಮಗೆ ಕೂಡ ಸಂತೋಷ. ಏನಮ್ಮ ಕ್ವಿಜ್ ಕಾರ್ಯಕ್ರಮವನ್ನು ಕೇಳಿದ್ದೀರಾ?
3: ಇಲ್ಲ ಮೇಡಮ್, ಇವತ್ತೇ ಫಸ್ಟ್ ಕೇಳ್ತೀನಿ.
0: ಹೌದಾ, ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರ ಆಗ್ತದೆ. ಇನ್ನು ಮುಂದೆ ಕೇಳಬಹುದು ನಿಮಗೆ. ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ, ತುಂಬಾ ಸಂತೋಷ ನಮಗೆ. ಮೂರು ಪ್ರಶ್ನೆಗಳನ್ನು ಕೇಳ್ತೇವೆ, ಮೂರು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಾಗ ನೀವು ಇವತ್ತಿನ ಈ ಕಾರ್ಯಕ್ರಮದ ವಿಜೇತರಾಗಿರ್ತೀರಿ. ಸರಿಯಾ ಚಂಪಾ ಅವರೇ, ರೆಡಿ ಇದ್ದೀರಾ?
3: ರೆಡಿ ಇದ್ದೀನಿ.
0: ಹ್ಮ್, ಮೊದಲನೇ ಪ್ರಶ್ನೆ.
2: ನಮಸ್ತೆ.
3: ನಮಸ್ತೆ.
2: ನಿಮಗೆ ಮೊದಲನೇ ಪ್ರಶ್ನೆಯಾಗಿ, ಅರ್ಜುನನಿಗೆ ಭಗವದ್ಗೀತೆಯನ್ನು ಯಾರು ಉಪದೇಶಿಸಿದರು?
0: ತುಂಬಾ ಸರಳವಾದ ಪ್ರಶ್ನೆ, ಬಹುಶಃ ಅದು ಸಹ ಉಡುಪಿಯಲ್ಲೇ ಇದ್ದೀರಿ.
3: ಶ್ರೀಕೃಷ್ಣ ಪರಮಾತ್ಮ.
2: ಶ್ರೀಕೃಷ್ಣ ಪರಮಾತ್ಮ, ಸರಿಯಾದ ಉತ್ತರ.
0: ಎರಡನೇ ಪ್ರಶ್ನೆ.
2: ನೀವು ಕ್ರಿಕೆಟ್ ನೋಡ್ತೀರಾ?
3: ಕ್ರಿಕೆಟ್ ಸ್ವಲ್ಪ ನೋಡ್ತೀನಿ.
0: ಏನು ಅಂಜಬೇಡಿ ಚಂಪಾ ಅವರೇ, ಧ್ವನಿಯಲ್ಲಿ ತುಂಬಾ ಭಯ ಇದ್ದಾಗ ಉಂಟು.
2: ಐಪಿಎಲ್ ನೋಡಿದೀರಾ?
3: ಐಪಿಎಲ್ ನೋಡ್ತೀನಿ.
2: ಐಪಿಎಲ್ 2026 ಮೊನ್ನೆ ತಾನೇ ನಡೆದ ಐಪಿಎಲ್ 2026 ಯಾವ ಆಟಗಾರನಿಗೆ ಆರೆಂಜ್ ಕ್ಯಾಪ್ ಪ್ರಶಸ್ತಿ ಲಭಿಸಿತ್ತು? ಆರೆಂಜ್ ಕ್ಯಾಪ್ ಅಂದ್ರೆ ಹೈಯೆಸ್ಟ್ ರನ್ಸ್ ಗಳಿಸಿದವರಿಗೆ ಒಂದು ಆರೆಂಜ್ ಕ್ಯಾಪ್ ಎಂಬ ಪ್ರಶಸ್ತಿ ಕೊಡಲಾಗುತ್ತದೆ. ಅದು ಯಾರು, ಯಾವ ಆಟಗಾರ? ಅಲ್ಲ, ಆಪ್ಷನ್ ನಾನು ಕೊಡ್ತೇನೆ. ಆ ಆಟಗಾರನಿಗೆ ಕೇವಲ 16 ವಯಸ್ಸು.
0: ನೆನಪು ಮಾಡಿ,
2: ವೈಭವ್ ಸೂರ್ಯವಂಶಿ. ಸರಿಯಾದ ಉತ್ತರ, ವೈಭವ್ ಸೂರ್ಯವಂಶಿ.
0: ವೈಭವ್ ಸೂರ್ಯವಂಶಿ ಅತ್ಯಂತ ಕಿರಿಯ ಆಟಗಾರ, ಅವನಿಗೆ ಆರೆಂಜ್ ಕ್ಯಾಪ್ ಲಭಿಸಿದ್ದು. ಸರಿ, ಅಭಿನಂದನೆಗಳು. ಮುಂದಿನ ಪ್ರಶ್ನೆ.
2: ದಕ್ಷಿಣಕ್ಕೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಯಾವ ಕೇರಳ ಜಿಲ್ಲೆಯೊಂದಿಗೆ ಗಡಿಯಾಗಿರುತ್ತದೆ?
3: ಕಾಸರಗೋಡು.
2: ಸರಿಯಾದ ಉತ್ತರ, ಕಾಸರಗೋಡು ಜಿಲ್ಲೆ.
0: ಸರಿಯಾಗಿದೆ ಚಂಪಾ ಅವರೇ, ಮೂರು ಪ್ರಶ್ನೆಗಳನ್ನು ಗೆದ್ದು ನಮ್ಮ ಈ ಕಾರ್ಯಕ್ರಮದ ವಿನರ್ ಆಗಿದ್ದೀರಿ. ಅಭಿನಂದನೆಗಳು ಚಂಪಾ ಅವರೇ.
3: ಥ್ಯಾಂಕ್ ಯು ಮೇಡಮ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ. ಮುಂದಿನ ಕರೆಯತ್ ಹೋಗ್ತಾ ಇದ್ದೇವೆ. ಯಾರು ಕರೆ ಮಾಡ್ತಾ ಇದ್ದಾರೆ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು ಇಷ್ಟು ಚಂದದ ಸ್ವರದಲ್ಲಿ? ಅಮ್ಮಣ್ಣಿಯವರು, ಗೊತ್ತಾಯ್ತು ಕಾರ್ಕಳದಿಂದ. ಏನು ಸ್ವಲ್ಪ ನರ್ವಸ್ ಇದೆ ಸ್ವರದಲ್ಲಿ? ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ಲ. ಏನು ಹೆದರ್ಬೇಡಿ, ಎಲ್ಲ ಪ್ರಶ್ನೆಗಳನ್ನು ಗೆಲ್ತೀರಿ ನೀವು ಇವತ್ತು. ಆಯ್ತಾ, ನಮ್ಮ ಜೊತೆಗೆ ಡಾಕ್ಟರ್ ವಿಶ್ವಾಸ್ ಪೈ ಅವರಿದ್ದಾರೆ. ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲ ಪ್ರಶ್ನೆಗೆ ಉತ್ತರಿಸಿ, ಆಮೇಲೆ ಎರಡನೇದು ಮೂರನೇದಕ್ಕೆ ಕೂಡ ಉತ್ತರ ಕೊಡಿ. ನೀವು ಇವತ್ತಿನ ವಿನರಾಗ್ತೀರಿ, ಧೈರ್ಯದಲ್ಲಿ ಭಾಗವಹಿಸಿ. ಸರಿ, ಮೊದಲನೇ ಪ್ರಶ್ನೆ.
2: ಅಮ್ಮಣಿಯವರೇ, ನಿಮಗೆ ಮೊದಲನೇ ಪ್ರಶ್ನೆಯಾಗಿ ಇ ಕಾಮರ್ಸ್ ಎಂದು ಕೇಳಿದಿರಲ್ಲ, ಇ ಕಾಮರ್ಸ್, ಇ ಕಾಮರ್ಸ್ ಪದದಲ್ಲಿ ಇ ಎಂದರೆ ಏನು? ಇ ಕಾಮರ್ಸ್ ಎಂಬ
0: ಶಬ್ದದಲ್ಲಿ
2: ಇ ಪದದ ಅರ್ಥವೇನು?
0: ಇಂಗ್ಲಿಷ್ ನ ಇ ಎಂದಿದೆ ಅಲ್ಲ, ಅದರ ಫುಲ್ ಫಾರ್ಮ್ ಅದು.
2: ಪರ್ಫೆಕ್ಟ್, ಎಲೆಕ್ಟ್ರಾನಿಕ್. ಕರೆಕ್ಟ್ ಆದ ಉತ್ತರ. ಸರಿಯಾದ ಉತ್ತರ,
0: ಸರಿಯಾದ ಉತ್ತರ ಅಮ್ಮಣಿಯವರೇ. ಕಮಾನ್, ಮುಂದೆ ಬನ್ನಿ, ಎರಡನೇ ಪ್ರಶ್ನೆಗೆ ಉತ್ತರಿಸಿ.
2: ಎರಡನೇ ಪ್ರಶ್ನೆಯಾಗಿ ರೋಜರ್ ಫೆಡರರ್ ಯಾವ ಕ್ರೀಡೆಯಲ್ಲಿ ವಿಶ್ವ ನಂಬರ್ 1 ಶ್ರೇಯಾಂಕಿತ ಆಟಗಾರರಾಗಿದ್ದರು 2006 ರಿಂದ 2012 ತನಕ?
0: ರೋಜರ್ ಫೆಡರರ್.
2: 2006 ರಿಂದ 2012 ತನಕ ವಿಶ್ವ ನಂಬರ್ 1 ಶ್ರೇಯಾಂಕಿತ ಆಟಗಾರರಾಗಿದ್ದರು
0: ಯಾವ ಕ್ರೀಡೆಯಲ್ಲಿ
2: ಅಂತ. ಟೆನ್ನಿಸ್. ಸರಿಯಾದ ಉತ್ತರ.
0: ಸರಿ ಅಮ್ಮಣ್ಣವರೇ,
2: ರೋಜರ್ ಫೆಡರರ್ ಮತ್ತು ರಫೇಲ್ ನಡಾಲ್ ಎರಡು ಹೆಸರನ್ನು ತುಂಬಾ ವರ್ಷಗಳನ್ನು ಕೇಳಿರಬಹುದು, ಯಾಕಂದ್ರೆ ಅವರಿಬ್ಬರು ಟೆನ್ನಿಸ್ ಜಗತ್ತಿನಲ್ಲಿ ಅತ್ಯಂತ ಒಂದು ಶ್ರೇಯ ಪಡೆದಂತ ಆಟಗಾರರು. ಅದರ ನಂತರ ನೋವಾಕ್ ಜೋಕೋವಿಚ್ ಬಂದು ಅವರನ್ನು ಸಹ ಮೀರಿದ್ದರು.
0: ಬಹುಶಃ ಕ್ರೀಡೆಯಲ್ಲಿ ತುಂಬಾ ಪರಿಣತಿ ಇರಬೇಕು ಅಮ್ಮಣ್ಣಿಯವರಿಗೆ ಕೂಡ ಅಲ್ವಾ? ಸರಿ, ಒಳ್ಳೆದಾಯ್ತು, ಇವತ್ತಿನ ಪ್ರಶ್ನೆ ನಿಮಗೆ ಉತ್ತರ ಸಿಕ್ಕಿತು. ಮೂರನೇ ಪ್ರಶ್ನೆ ಕೇಳುದ ಹಾಗಿದ್ರೆ. ಮೂರನೇ ಪ್ರಶ್ನೆ,
2: ಆರ್ಟೆಮಿಸ್ 2 ಎಂಬ ಒಂದು ಮಿಷನ್ ನಡೀತು ಅಮೆರಿಕದಿಂದ. ಅಮೆರಿಕದಿಂದ ಮೂನಿಗೆ ಒಂದು ಮಿಷನ್ ನಡೀತು, ಅಂದ್ರೆ ಚಂದ್ರಕ್ಕೆ ಒಂದು ಪ್ರಯಾಣ ನಡೆಯಿತು. ಸರಿ ಸುಮಾರು ಎಷ್ಟು ಸಮಯ ನಡೆಯಿತು ಅಂತ ಒಂದು ಪ್ರಶ್ನೆ. ಅದರಲ್ಲಿ ನಿಮಗೆ ನಾನು ಆಪ್ಷನ್ ಕೊಡ್ತೇನೆ, 4 ಆಪ್ಷನ್ ಉಂಟು. 9 ನಿಮಿಷಗಳು, 9 ಗಂಟೆಗಳು, 9 ದಿನಗಳು ಅಥವಾ 9 ವಾರಗಳು. 4 ಆಪ್ಷನ್ ಅಂದರೆ ಇಲ್ಲಿಂದ ಅಮೆರಿಕದಿಂದ ಹೊರಟು ಚಂದ್ರನನ್ನು ತಲುಪಿ ಹಿಂದೆ ಬರಲು ಎಷ್ಟು ಸಮಯ? 9 ನಿಮಿಷಗಳು, 9 ಗಂಟೆಗಳು, 9 ದಿನಗಳು ಅಥವಾ 9 ವಾರಗಳು.
0: ಅಂದ್ರೆ ಅಮೆರಿಕದಿಂದ ಚಂದ್ರಯಾನ ಕೈಗೊಂಡಂತಹ
2: ಆರ್ಟೆಮಿಸ್ 2 ಎಂಬ ಮಿಷನ್
0: ನೌಕೆ ಚಂದ್ರನನ್ನು ತಲುಪಿ ಭೂಮಿಗಿಳಿಲಿಕ್ಕೆ ಎಷ್ಟು ಸಮಯ, ಎಷ್ಟು ಅವಧಿಯನ್ನು ತಗೊಂಡಿತು ಅಂತ?
2: ಆಪ್ಷನ್ ಅಲ್ಲಿ 9 ನಿಮಿಷ, 9 ಗಂಟೆ, 9 ದಿನ ಮತ್ತೆ 9 ವಾರ.
0: ಚಂದ್ರನನ್ನು ತಲುಪಿ ಹಿಂದೆ ಬರ್ಲಿಕ್ಕೆ ಆ ನೌಕೆ ಎಷ್ಟು ಸಮಯವನ್ನು ತೆಗೆದುಕೊಂಡಿದೆ? ಹೌದು,

0: ಎಂತ ಮಾಡುವ
1: ಆಲೋಚನೆ ಮಾಡಿ.
2: 9 weeks
0: 9 ವಾರ ತಪ್ಪಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ವಾರ ಕೇಳುವ, ಆಗ್ಲಿಕ್ಕಿಲ್ವಾ? ಇನ್ನೊಮ್ಮೆ ಪಾಲ್ಗೊಳ್ಳಿ ಕಾರ್ಯಕ್ರಮದಲ್ಲಿ.
1: ಅದರ ಉತ್ತರ 9 ದಿನಗಳು ಬೇಕಾಗಿತ್ತು ಹೋಗಿ ಬರಲಿಕ್ಕೆ.
0: ಚಂದ್ರಯಾನ ಕೈಗೊಂಡದ್ದು 9 ದಿನಗಳ ಅವಧಿ. ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಅಮ್ಮಣ್ಣಿ ಅವರಿಗೆ. ಮುಂದಿನ ಕರೆ ಅತ್ತ ಹೋಗೋಣ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
3: ನಾನು ಶೋಭಾ ಅಂತ, ಸಾಲೆತೂರಿಂದ.
0: ಶೋಭಾ.

0: ಸಾಲೆತ್ತೂರಿನಿಂದ.
1: ಹೌದು,
0: ಏನು ವಿಶೇಷ ಸಾಲೆತ್ತೂರಲ್ಲಿ?
1: ಸಾಲೆತ್ತೂರಲ್ಲಿ ಮಳೆ ಇಲ್ಲ.
0: ಅದೇ ವಿಶೇಷ ಅಲ್ವಾ, ಸದ್ಯದ ವಿಶೇಷ ಆತಂಕ.
1: ನೀವು ಸಾವಿತ್ರಿ ಅವರ ಮೇಡಮ್?
0: ಹೌದು. ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಲ್ಲ?
1: ಮೇಡಮ್ ಚೆನ್ನಾಗಿದ್ದೇನೆ.
0: ಇವತ್ತು ಮೊದಲಕ್ಕೆ ಕರೆ ಸಿಕ್ಕಿದ್ದ ನಿಮಗೆ?
1: ಹೌದು.
0: ಹಾಗಿದ್ರೆ ಅಭಿನಂದನೆಗಳು.
1: ಥ್ಯಾಂಕ್ ಯು ಮೇಡಮ್.
0: ಸರಿ, ನಮ್ಮ ಕ್ವಿಸ್ ಮಾಸ್ಟರ್ ಹೆಸರು ಡಾಕ್ಟರ್ ವಿಶ್ವಾಸ್ ಪೈ ಅಂತ. ಅವರು ನಿಮಗೆ ಕಾರ್ಯಕ್ರಮದ ನಿಯಮಗಳು ಗೊತ್ತಿರಬಹುದು. ಸರಳವಾದಂತ ಪ್ರವೇಶ ಪ್ರಶ್ನೆ ಇರ್ತದೆ.

0: ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲನೆಯ ಪ್ರಶ್ನೆ.
1: ಶುಭಾ ಅವರೇ, ಮೊದಲನೇ ಪ್ರಶ್ನೆಯಾಗಿ ನಿಮಗೆ ಸುಲಭವಾದ ಪ್ರಶ್ನೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಚುನಾವಣೆಯನ್ನು ಗೆದ್ದು ಮುಖ್ಯಮಂತ್ರಿಯಾದಂತಹ
0: ಮುಖ್ಯಮಂತ್ರಿಯ ಹೆಸರು
1: ಯಾರು?
2: ವಿಜಯ್ ದಳಪತಿ.
0: ವಿಜಯ್ ದಳಪತಿ, ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ.
1: ಗಣೇಶನ ತಲೆಯನ್ನು ಯಾರು ಕತ್ತರಿಸಿದರು?
2: ಶಿವ.
1: ಸರಿಯಾದ ಉತ್ತರ.
0: ಬಹುಶಃ ನಮ್ಮ ಶೋಭಾ ಅವರು ಇವತ್ತು ಒಳ್ಳೆ ಗಳಿಗೆಯಲ್ಲಿ ಎದ್ದಿದ್ದಾರೆ. ಒಳ್ಳೆ ಲಕ್ಕಿ ಕಾಲರ್ ನೀವು ಇವತ್ತು. ಎರಡನೇ ಪ್ರಶ್ನೆಯನ್ನು ಕೂಡ ಗೆದ್ದಿದ್ದೀರಿ. ಮೂರನೇ ಪ್ರಶ್ನೆ.
1: ಶುಭ ಅವರೇ, ಇದಕ್ಕೆ ನಿಮಗೆ 4 ಆಪ್ಷನ್ಗಳು ಸಹ ಸಿಗ್ತದೆ ಈ ಪ್ರಶ್ನೆಯಲ್ಲಿ. ಓಕೆ, ಕ್ವಶನ್ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ?

0: ಹಾಗಿದ್ರೆ ಬೇಕಾ ಆಯ್ಕೆಗಳು, ಆಪ್ಷನ್ ಬೇಕಾ?
1: ಆಯ್ಕೆಗಳು ಬೇಕು ಮೇಡಮ್.
2: ಓಕೆ, ಫಸ್ಟ್ ಆಪ್ಷನ್ 11, ಎರಡನೇದು 21, ಮೂರನೇದು 31, ನಾಲ್ಕನೇದು 50. ಐವತ್ತು ಜಿಲ್ಲೆಗಳುಂಟ ಕರ್ನಾಟಕದಲ್ಲಿ?
1: ಕರ್ನಾಟಕದಲ್ಲಿ 21.
0: ಶೋಭಾ ಅವರೇ, ತಪ್ಪಿತಲ್ಲ.
1: ಕರ್ನಾಟಕದಲ್ಲಿ 11 ಇರ್ಬೇಕು ಮೇಡಮ್. ಐವತ್ತು ಲಾಸ್ಟ್, 50.
2: ಎಲ್ಲಾ ತಪ್ಪು ಆಪ್ಷನ್ ಗಳನ್ನ ಹೇಳಿದ್ರ, ಸರಿಯಾದ ಆಪ್ಷನ್ 31.
0: 31 ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ. ಕೊನೆಯ ಪ್ರಶ್ನೆ ನಿಮ್ಗೆ ಉತ್ತರಿಸ್ಲಿಕ್ಕೆ ಆಗ್ಲಿಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕರೆ ಮಾಡಿ, ವಿನ್ ಆಗಿಂತ ಹಾರೈಸ್ತೇವೆ.
1: ಆಯ್ತು ಮೇಡಮ್, ಆಯ್ತು.
0: ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ರಾಘವೇಂದ್ರ ಉಡುಪಿಯಿಂದ. ರಾಘವೇಂದ್ರ ಸ್ವಾಮಿಗಳು ಉಡುಪಿಗೆ ಬಂದಿದ್ರಂತೆಲ್ವಾ? ಪರ್ಕಳ ಬಡಗೆ ಬಿಟ್ಟು. ಏನ್ ಮಾಡ್ತಾ ಇದ್ದೀರಿ ರಾಘವೇಂದ್ರ ಅವರು, ಏನ್ ಮಾಡ್ಕೊಂಡಿದ್ದೀರಿ? ವ್ಯಾಪಾರ ಹೇಗೆ ಸಾಕ್ತಾ ಉಂಟು ವ್ಯಾಪಾರ ಎಲ್ಲ? ತೊಂದ್ರೆ ಇಲ್ವಾ? ಹಳ್ಳಿ ಅದು ಸ್ವಲ್ಪ, ಪರ್ಕಳ ಅಲ್ವಾ? ನೀವು ರೇಡಿಯೋ ಕೇಳ್ತೀರಾ ರೆಗ್ಯುಲರ್ ಆಗಿ? ಹೌದಾ, ಸರಿ. ಓಹೋ, ಒಳ್ಳೇದೇ, ಖುಷಿ ಆಯ್ತು ನಮಗ್ ಕೂಡ. ಬಹುಶಃ ನಮ್ಮ ಈ ಕ್ವಿಸ್ ಕಾರ್ಯಕ್ರಮಕ್ಕೆ ಮೊದಲ ಬಾರಿ ಕರೆ ಮಾಡ್ತಾ ಇದ್ದೀರಲ್ವಾ? ಸರಿ ರಾಘವೇಂದ್ರ ಅವರ, ಅಭಿನಂದನೆಗಳು ಕರೆ ಸಿಕ್ಕಿದ್ದಕ್ಕೆ ನಿಮಗೆ. ನಮ್ಮ ಕಾರ್ಯಕ್ರಮದ ನಿಯಮಗಳು ಗೊತ್ತಿರಬಹುದು, ಮೊದಲಿಗೆ ಒಂದು ಪ್ರವೇಶ ಪ್ರಶ್ನೆ, ಆಮೇಲೆ ಇನ್ನೆರಡು ಪ್ರಶ್ನೆಗಳಿರ್ತವೆ. ಮೂರು ಪ್ರಶ್ನೆಗಳಿಗೆ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡಬೇಕಾಗ್ತದೆ. ಮೊದಲನೆಯ ಪ್ರಶ್ನೆಯನ್ನು ಕೇಳುದಾ, ನೀವು ರೆಡಿಯಾಗಿದ್ದೀರಾ? ಹ್ಞೂ, ಸರಿ. ಮೊದಲನೇ ಪ್ರಶ್ನೆಯನ್ನು ಕೇಳ್ತಾರೆ ಡಾಕ್ಟರ್ ವಿಶ್ವಾಸ್ ಪೈ ಅವರು, ಉತ್ತರ ಕೊಡಿ.
2: ನಮಸ್ತೆ. ನಿಮಗೆ ಮೊದಲನೇ ಪ್ರಶ್ನೆಯಾಗಿ, ಪಿ ವಿ ಸಿಂಧು ಯಾವ ಕ್ರೀಡೆಯಲ್ಲಿ ಭಾರತವನ್ನು
3: ಪ್ರತಿನಿಧಿಸಿದರು?
2: ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ. ಪಿ ವಿ ಸಿಂಧು ಅವರು ಒಲಿಂಪಿಕ್ಸ್ ಅಲ್ಲಿ ಸಹ ಮೆಡಲ್ ಅನ್ನು ನಮಗೆ ತಂದಿಡ್ತಾರೆ.
0: ಬಹುಶಃ ಉತ್ತರ ನಿಮ್ಮ ನಾಲ್ಗೆ ತುದಿಯಲ್ಲಿ ತನ್ನಿಸ್ತದೆ. ಅಭಿನಂದನೆಗಳು. ಎರಡನೇ ಪ್ರಶ್ನೆ,
2: ಇತ್ತೀಚೆಗೆ ರಣವೀರ್ ಸಿಂಗ್ ಅಭಿನಯದ ಯಾವ ಚಿತ್ರವು ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಗಿ ಹೊರಮುಡಿಯಿತು?
3: ಧುರಂಧರ್.
0: ಹಾ, ಸರಿಯಾಗಿದೆ, ಧುರಂಧರ್. ರಣವೀರ್ ಸಿಂಗ್ ಅಭಿನಯದ ಈ ಚಿತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು. ವೆರಿ ಗುಡ್. ಅಭಿನಂದನೆಗಳು ರಾಘವೇಂದ್ರ, ಎರಡನೇ ಪ್ರಶ್ನೆ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಇನ್ನೊಂದೇ ಒಂದು ಪ್ರಶ್ನೆ ಬಾಕಿ ಉಳಿದಿದೆ, ಅದಕ್ಕೆ ನೀವು ಸರಿಯಾದ ಉತ್ತರ ಕೊಟ್ಟು ಬಿಟ್ರೆ ನೀವು ಇವತ್ತಿನ ವಿನ್ನರ್. ಮೂರನೇ ಪ್ರಶ್ನೆ,
2: ಐ ಪಿ ಎಲ್ ಈಗಾಗಿ ನಡೆದಿದ್ದು, ಐ ಪಿ ಎಲ್ 2026

0: ಯಾವ ಆಟಗಾರನ ಪರ್ಪಲ್ ಕ್ಯಾಪ್ ಗೆದ್ದಿರುತ್ತಾರೆ. ಪರ್ಪಲ್ ಕ್ಯಾಪ್ ಅಂದರೆ ಅತಿ ಹೆಚ್ಚು ವಿಕೆಟ್ ಪಡೆದಂಥ ಆಟಗಾರ.
1: ಒಟ್ಟು ಐ ಪಿ ಎಲ್ನಲ್ಲಿ ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರ ಯಾರು?
0: ಮೊನ್ನೆ ಆರ್ ಸಿ ಬಿ ವಿನ್ ಆಗಿತ್ತು.
1: ಯೋಚನೆ ಮಾಡ್ತಾ ಇದ್ದೀರಾ? ಆಪ್ಷನ್ ಬೇಕಾ?
0: ನಾಲ್ಕು ಆಪ್ಷನ್ಸ್ ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಭುವನೇಶ್ವರ್ ಕುಮಾರ್, ಎರಡನೇದಾಗಿ ರಾಶೀದ್ ಖಾನ್, ಮೂರನೇದಾಗಿ ಕಗಿಸೋ ರಬಾಡಾ, ಮತ್ತೆ ನಾಲ್ಕನೇದಾಗಿ ಜೋಶ್ ಹೇಜಲ್ವುಡ್.
1: ಕಗಿಸೋ
0: ರಬಾಡಾ ಸರಿಯಾದ ಉತ್ತರ.
1: ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ರಾಘವೇಂದ್ರ ಪರ್ಕಳ ಅವರಿಗೆ. ಇವತ್ತಿನ ಸ್ಪರ್ಧೆಯ ನಮ್ಮ ವಿನ್ನರ್ ಆಗಿದ್ದೀರಿ ನೀವು. ಚಪ್ಪಾಳೆಗಳು. ನಮಸ್ಕಾರ.

0: ಹಲೋ, ಯಾರು ಮಾತಾಡ್ತಿದ್ದೀರಿ?
1: ನಾನು ಸವಿತಾ ಅಂತ, ಬೆಂಗಳೂರಿಂದ.
0: ಸವಿತಾ, ಬೆಂಗಳೂರಿನಿಂದ ಮಂಗಳೂರಿಗೆ ಕರೆ. ಮೊತ್ತ ಮೊದಲ ಕರೆ ನಿಮ್ಮದು ಬಹುಶಃ ಈ ಕಾರ್ಯಕ್ರಮಕ್ಕೆ ಅಲ್ವಾ?
1: ಹೌದು ಮ್ಯಾಮ್.
0: ಅಭಿನಂದನೆಗಳು.
1: ಥ್ಯಾಂಕ್ ಯು ಮ್ಯಾಮ್.
0: ಕೇಳಿದ್ದೀರಾ ನಮ್ಮ ಕ್ವಿಸ್ ಕಾರ್ಯಕ್ರಮ ನೀವು?
1: ಕೇಳಿಲ್ಲ ಮ್ಯಾಮ್, ಇದೇ ಮೊದಲು. ಬಟ್ ಗೊತ್ತಿತ್ತು ಮಾಡ್ತೀರಾ ಅಂತ, ಬಟ್ ನಾನು ಇವತ್ತೇ ಮೊದಲು.
0: ಆಗ್ಲಿ, ಕರೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಲ್ಲ, ತುಂಬಾ ಖುಷಿ ಆಯ್ತು ನಮಗೆ. ಮೊದಲನೇದು ಒಂದು ಪ್ರಶ್ನೆ, ಪ್ರವೇಶ ಪ್ರಶ್ನೆ ಅಂತ, ಆಮೇಲೆ ಇನ್ನೆರಡು ಪ್ರಶ್ನೆಗಳು. ಮೂರಕ್ಕೆ ಕೂಡ ಸರಿಯಾದ ಉತ್ತರ ಕೊಟ್ಟರೆ ನೀವು ಕಾರ್ಯಕ್ರಮದ ವಿಜೇತರು.
1: ಓಕೆ ಮ್ಯಾಮ್.
0: ರೆಡಿ ಆಗಿದ್ದೀರಾ ಸವಿತಾ ಅವರೇ?
1: ಎಸ್ ಮ್ಯಾಮ್.
0: ಇಲ್ಲೆಲ್ಲ ಮಳೆ ಬರ್ತಾ ಇಲ್ಲ, ಆಚೆ ಬೆಂಗಳೂರಲ್ಲಿ ಬರ್ತಾ ಉಂಟಾ?
1: ಬರ್ತಾ ಇಲ್ಲ ಮ್ಯಾಮ್.
0: ಹೌದಾ, ಸರಿ. ಈಗ ಒಳ್ಳೆ ಮೂಡಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಿ.
2: ನಮಸ್ತೆ.
1: ನಮಸ್ತೆ ಸರ್.
2: ರಾಮಾಯಣದಲ್ಲಿ ಭರತನ ತಂದೆ ತಾಯಿ ಯಾರು?
0: ಭರತನ ಅಪ್ಪ ಅಮ್ಮ ಯಾರು ಅಂತ?
1: ಭರತನ ಅಪ್ಪ ದಶರಥ.
2: ತಾಯಿ,
0: ತಂದೆ ಹೆಸರು ಸರಿಯಾಗಿ ಹೇಳಿದಿರಿ. ಭರತನ ತಾಯಿಯ ಹೆಸರು?
1: ತಾಯಿಯ ಹೆಸರು.
0: ಮೂರ ಪೈಕಿ ಅವಳ ಹೆಸರೇ ತುಂಬಾ ಪ್ರಸಿದ್ಧ ಆಗಿರುವಂತದ್ದು.
1: ಮೊದಲನೇ ಅಕ್ಷರಕ್ಕೆ ಕೊಡಲ್ಲ ನೀವು?
0: ಇಲ್ಲ, ಮೊದಲನೇ ಪ್ರಶ್ನೆಗೆ ಆಪ್ಷನ್ ಇಲ್ಲ. ರಾಮನನ್ನು ಕಾಡಿಗೆ ಹೋಗ್ಲಿಕ್ಕೆ ಹೇಳಿದವರು, ತುಂಬಾ ಹಠ ಮಾಡುವವರಿಗೆ ಆತರ ಹೇಳ್ತಾರೆ,

0: ನೆನಪಾಗ್ತಾ ಇಲ್ವಾ?
1: ಇಲ್ಲ.
0: ಹೌದಾ? ಭರತನ ತಾಯಿಯ ಹೆಸರು ಕೈಕೇಯಿ. ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಹಾಗಿದ್ರೆ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸವಿತಾ ಅವರೇ. ಆಯ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ಪಾಲ್ಗೊಳ್ಳಿ. ನಮಸ್ಕಾರ. ಮುಂದಿನ ನಮ್ಮ ಕರೆ ಯಾರದ್ದು ನೋಡೋಣ. ಹಲೋ.
2: ಹಲೋ, ನಮಸ್ತೆ.
0: ನಮಸ್ತೆ.
2: ಯೋಗೀಶ್
0: ಕಾಶಿಪಟ್ನ ಅವರು ಬೆಳ್ತಂಗಡಿಯಿಂದ. ಹೇಗಿದ್ದೀರಿ ಯೋಗೀಶ್ ಅವರೇ?
2: ಆರಾಮ.
0: ಪ್ರತಿ ಸಲವೂ ಕರೆ ಸಿಕ್ಕಿರ್ಬೇಕಲ್ವಾ?
2: ಇದು 4ನೇ ಸರಣಿಯಲ್ಲಿ ಸಿಕ್ಕಿದೆ.
0: ಹೌದಾ, ಅಭಿನಂದನೆಗಳು. ಹಾಗಿದ್ರೆ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿದ್ದೀರಾ ನೀವು? ನಮ್ಮಲ್ಲಿ ಕ್ವಿಸ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ ನನ್ನ ಎದುರು ಕೂತಿದ್ದಾರೆ, ಅವರಿಗೆ ಫೋನ್ ಮಾಡ್ತೇನೆ ನಿಮ್ಮ ಕರೆಯನ್ನು.
3: ನಮಸ್ತೆ. ನಿಮ್ಗೆ ಮೊದಲನೇ ಪ್ರಶ್ನೆಯಾಗಿ, ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು?
0: ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಯೋಚಿಸಿ, ಸ್ಪರ್ಧೆಯನ್ನು ಗೆಲ್ಲಿ. ನೆನಪಾಗ್ತಾ ಇಲ್ವಾ? ಏನು ಮಾಡೋಣ ಹಾಗಿದ್ರೆ, ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಕರೆ ಮಾಡ್ತೀರಾ? ಸರಿ, ಮುಂದಿನ ಕರೆಗೆ ಹೋಗೋದ ಹಾಗಿದ್ರೆ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ.
4: ನಿಧಿ ಅಂತ.
0: ನಿಧಿ ಎಲ್ಲಿಂದ?
4: ಶೃಂಗೇರಿಯಿಂದ.
0: ವಾವ್, ಶೃಂಗೇರಿಯಿಂದ ಮಾತಾಡ್ತಾ ಇದ್ದೀರಿ ನಿಧಿ ಅಂತ. ಮೊದಲನೇ ಕರೆ ಇದು ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮದು. ಅಭಿನಂದನೆಗಳು. ಈಗ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೇಳೋದು. 3ಕ್ಕೂ ಸರಿಯಾದ ಉತ್ತರ ಕೊಟ್ಟರೆ ನೀವು ಇವತ್ತಿನ ವಿನ್ನರ್. ಆಯ್ತಾ?

0: ಏನ್ ಮಾಡ್ಕೊಂಡಿದ್ದೀರಿ ನಿಧಿ ಅವರು?
1: ಊರಲ್ಲಿದ್ದೀರಿ,
0: ಶೃಂಗೇರಿಯಿಂದ ಮಾತಾಡ್ತಾ ಇದ್ದೀರಿ ಅಲ್ವಾ? ಸರಿ, ಈಗ ಮೊದಲನೇ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಿದ್ರೆ ನಮ್ಮ ಕ್ವಿಸ್ ಮಾಸ್ಟರ್, ಉತ್ತರ ಕೊಡಿ.
2: ನಮಸ್ತೆ.
1: ನಮಸ್ತೆ.
2: ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ನೀಡಿದವರು ಯಾರು?
1: ಜೈ ಜವಾನ್
2: ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು?
1: ಲಾಲ್ ಬಹದ್ದೂರ್.
0: ವೆರಿ ಗುಡ್, ಅಭಿನಂದನೆಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೈನಿಕರು ಹಾಗೂ ರೈತರು ಕೊಡುವಂತಹ ಕೊಡುಗೆ ಅಪಾರವಾದದ್ದು ಅಲ್ವಾ? ಅದಕ್ಕೆ ಬೇಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಹಾಗೂ ಜೈ ಕಿಸಾನ್ ಘೋಷಣೆಯನ್ನು ಕೂಗಿದ್ದು ಇವತ್ತಿಗೂ ಕೂಡ ತುಂಬಾ ಪ್ರಸ್ತುತ.

0: ಓಕೆ, ಈಗ ಬರುವ ಎರಡನೇ ಪ್ರಶ್ನೆಯನ್ನು ಕೂಡ ಸರಿಯಾಗಿ ಉತ್ತರ ನೀಡಿ ಮೂರನೇ ಪ್ರಶ್ನೆ ಹತ್ತಿರ ನೀವು ಧಾವಿಸಬೇಕು. ಕರ್ನಾಟಕದ ಪ್ರಸಿದ್ಧ ಜೋಗ ಜಲಪಾತ ಯಾವ ನದಿಯ ಮೇಲೆ ಇದೆ? ಶರಾವತಿ ನದಿ. ಸರಿಯಾದ ಉತ್ತರ.
1: ಕಂಗ್ರಾಚುಲೇಷನ್ಸ್, ಮತ್ತೊಮ್ಮೆ ಅಭಿನಂದನೆಗಳು.
0: ಶರಾವತಿ
1: ನದಿ.

0: ಮೂರನೇ ಪ್ರಶ್ನೆ, G20 ಶೃಂಗಸಭೆಯನ್ನು 2023 ಆತಿಥ್ಯ ವಹಿಸಿದ ದೇಶ ಯಾವುದು?
1: ಎಲ್ಲಿ ನಡೆಯಿತು ಶೃಂಗಸಭೆ?
0: ಭಾರತದಲ್ಲಿ. ಸರಿಯಾದ ಉತ್ತರ,
1: ಅಭಿನಂದನೆಗಳು.
0: G20 2023 ಭಾರತ ಅತ್ಯಂತ ಒಂದು
1: ಯಶಸ್ವಿಯಾಗಿ
0: ನಡೆಸಿ
1: ಕೊಟ್ಟಿತು. ನಿಧಿಯವರೇ, ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಇವತ್ತಿನ ಕ್ವಿಜ್ ಕಾರ್ಯಕ್ರಮದ ವಿನ್ನರ್ ಆಗಿದ್ದೀರಿ. ನಿಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.

0: ಹಲೋ, ನನ್ನ ಹೆಸರು ಸಿಂಚನ ಅಂತ.
1: ಸಿಂಚನ?
0: ನಾನು ಮಂಗಳೂರಿಂದಲೇ.
1: ಮಂಗಳೂರಿಂದ ಏನ್ ಮಾಡ್ಕೊಂಡಿದ್ದೀರಿ ಸಿಂಚನ ಅವರೇ?
0: ನಾನೀಗ ಇಂಜಿನಿಯರಿಂಗ್ ಕಲಿತಾ ಇದ್ದೀನಿ.
1: ಕಲಿತಾ ಇದ್ರು ವಿದ್ಯಾರ್ಥಿನಿ ಅಲ್ವಾ? ರಜೆ ಈಗ?
0: ಇಲ್ಲ, ಈಗ ಎಕ್ಸಾಮ್.
1: ಓ, ಖುಷಿ ಆಯ್ತು ನಮಗೆ ಕರೆ ಮಾಡಿದ್ದಕ್ಕೆ. ಈಗ 3 ಪ್ರಶ್ನೆಗಳನ್ನು ಗೆದ್ದು ನೀವು ಇವತ್ತು ನಾವು ವಿನರ್ ಆಗಬೇಕು. ಆಯ್ತಾ? ಹಾಗಿದ್ರೆ ಮೊದಲ ಪ್ರಶ್ನೆ ಆಯ್ತು, ಹೋಗುದಾ? ರೆಡಿ ಇದ್ದೀರಾ? ಹ್ಞೂ, ಸರಿ ಸಿಂಚನ. ಪ್ರಶ್ನೆ ಕೇಳ್ತಾರೆ ನಮ್ಮ ಕ್ವಿಸ್ ಮಾಸ್ಟರ್, ಉತ್ತರ ಕೊಡಿ.
0: ಹಲೋ
2: ಸಿಂಚನ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ. ರಾಮಾಯಣದಲ್ಲಿ ಹನುಮಂತನು ಯಾವ ಬೆಟ್ಟವನ್ನು ಹೊತ್ತು ತಂದರು?
1: ಸಿಗ್ತದೆ ಉತ್ತರ? ಆಲೋಚನೆ ಮಾಡಿ ಸ್ವಲ್ಪ, ಹಾಗೇ ಹೋಗಿ ಹಿಮಾಲಯದ ಆಚೆಗೆಲ್ಲ. ಅಂಜನಾದ್ರಿ ಬೆಟ್ಟ ಬೇರೆ.

0: ನೆನಪಾಗ್ತಾ ಇಲ್ವಾ?
1: ಅದರಲ್ಲಿ
0: ಒಂದು ಜೀವನ ಅಂತೆಲ್ಲ ಒಂದು ಶಬ್ದ ಬರ್ತದೆ. ಆ ಬೆಟ್ಟದ ಮೂಲಿಕೆಯನ್ನು ತಂದು ಜೀವನ ಕೊಟ್ಟಂತ ಬೆಟ್ಟ ಸಿಂಚನ. ಹಾ, ವೆರಿ ಗುಡ್. ಸಂಜೀವಿನಿ ಬೆಟ್ಟ.
2: ಸಂಜೀವಿನಿ ಬೆಟ್ಟ ಸರಿಯಾದ ಉತ್ತರ.
0: ಲಕ್ಷ್ಮಣನಿಗೆ ಮರುಜೀವ ಕೊಟ್ಟದ್ದು ಸಂಜೀವಿನಿ ಎಂಬ ಮೂಲಿಕೆ.

0: ಎರಡನೇ ಪ್ರಶ್ನೆಯಾಗಿ ನಾನು ಕೇಳುವುದು ನಿಮ್ಮ ಹತ್ರ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು?
1: ಕನ್ನಡ ಸಾಹಿತ್ಯದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿತು? ಹಾ, ಅಭಿನಂದನೆ ಸಿಂಚನ.

0: ಖುಷಿಯಾಯಿತು. ಕುವೆಂಪು ಅವರಿಗೆ ಮೊತ್ತ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಯಿತು. ಕೊನೆಯ ಮೂರನೆಯ ಪ್ರಶ್ನೆ, ಇದರಲ್ಲಿ ಕೂಡ ನೀವು ಉತ್ತರವನ್ನು ಸರಿಯಾಗಿ ಕೊಟ್ರಿಂತಾದ್ರೆ ನೀವು ಇವತ್ತಿನ ವಿನ್ನರ್.
1: ಪ್ರಶ್ನೆ ಕೂಡ ಸುಲಭವಾಗಿರುತ್ತದೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಎಂದು ಸಾಮಾನ್ಯವಾಗಿ ಯಾವುದನ್ನು ಕರೆಯುತ್ತಾರೆ?
2: ಭಾರತದ
1: ರಾಷ್ಟ್ರೀಯ ಕ್ರೀಡೆ
2: ಹಾಕಿ.
1: ಹಾಕಿ ಸರಿಯಾದ ಉತ್ತರ. ಮೂರು ಪ್ರಶ್ನೆಯನ್ನು ಸಹ ಸರಿಯಾಗಿ ನೀವು ಉತ್ತರಿಸಿರುತ್ತೀರಾ.
0: ಸಿಂಚನ, ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ನೀವು ಇವತ್ತಿನ ವಿಜೇತನಾಗಿರ್ತೀರಿ. ಸಿಂಚನ ಅವರಿಗೆ ಅಭಿನಂದನೆಗಳು. ಕರೆ ಮಾಡ್ತಾ ಇರಿ. ನಮಸ್ಕಾರ.

0: ಇಂದಿನ ಸ್ಪರ್ಧೆಯ ಎಲ್ಲ ವಿಜೇತರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಕ್ವಿಜ್ ಮಾಸ್ಟರ್ ಆಗಿ ಭಾಗವಹಿಸಿರುವಂತಹ ಡಾಕ್ಟರ್ ವಿಶ್ವಾಸ್ ಪೈ ಅವರಿಗೂ ಮತ್ತು ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು.
1: ಇಂದಿನ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಡಾಕ್ಟರ್ ವಿಶ್ವಾಸ್ ಪೈ. ಕಾರ್ಯಕ್ರಮ ನಿರೂಪಣೆ ಸಾವಿತ್ರಿ ಪೂರ್ಣಚಂದ್ರ.
2: ಆತ್ಮೀಯ ಕೇಳುಗರೆ, 100.3 FM ಆಕಾಶವಾಣಿ ಟೆಲಿಕ್ವಿಜ್ನ 4ನೇ ಸಂಚಿಕೆ ಮುಕ್ತಾಯವಾಯಿತು. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಚಂದ್ರಶೇಖರ ಪಾಣಾಜೆ, ಉಮೇಶ್ ಅಶೋಕನಗರ.

0: 100.3 ಆಕಾಶವಾಣಿ ಟೆಲಿಕ್ವಿಜ್ ತಂಡ ಸಾವಿತ್ರಿ ಪೂರ್ಣಚಂದ್ರ, ಸ್ನೇಹ ಭಟ್, ರಜನಿ ಭಟ್, ಗೌತಮಿ ಶೇಣವ, ದಿವ್ಯಾ ಎ ಗಿರೀಶ್, ಗಾಯತ್ರಿ ಲೋಕೇಶ್, ಶ್ವೇತಾ ಇಂದಾಜೆ, ಕಶ್ಯಪ್ ಪುತ್ತೂರು.
1: 100.3 ಆಕಾಶವಾಣಿ ಟೆಲಿಕ್ವಿಜ್.
0: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ಇಂದು ಬೆಳಗ್ಗೆ 11:30 ಧ್ವನಿಮುದ್ರಣ ಮಾಡಿದ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಪ್ರಸಾರ ಮಾಡಲಿದ್ದೇವೆ. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611, STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
2: ಪರಿಕಲ್ಪನೆ ಹಾಗೂ ನಿರ್ಮಾಣ PV ಪ್ರಶಾಂತ್ ಕುಮಾರ್.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:30 ದಿವಾನ ಕೇಶವ ಭಟ್ ಅವರಿಂದ ಚಿಂತನ ಕೇಳಬಹುದು. 6:40 ಶಿಶುನಾಳ ಶರೀಫರ ತತ್ವಪದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಧಾರಿತ ಗಣಕಯಂತ್ರ ತಂತ್ರಜ್ಞಾನ ಅಭಿವೃದ್ಧಿ ಕೇಂದ್ರ.

9:30 ನಯತರಾನಿ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಸಿಎಇಟಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಬಹುದು. 10:30 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದ ಪ್ರಸಾರವಿದೆ. 11:00 ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆ ಬೆಳಕು ಪ್ರಾಯೋಜಿತ ಸರಣಿಯ 286ನೇ ಕಾರ್ಯಕ್ರಮ. ಪ್ರಜ್ಞಾವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾವಿಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ, ಈ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಆ ಬಳಿಕ ಮೆದುಳು ಜ್ವರಕ್ಕೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಬಹುದು.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಪ್ರಜ್ಞಾ ವೃತ್ತಿ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 286ನೇ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಶ್ರೋತೃಗಳೇ, ನಾಳೆ ರಾತ್ರಿ 8 ಗಂಟೆಗೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ನಿದ್ರೆಯ ಸಮಸ್ಯೆಗಳು. ಭಾಗವಹಿಸಲಿದ್ದಾರೆ ಮನೋರೋಗ ಚಿಕಿತ್ಸೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿಲ್ ಕಾಕುಂಜಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರೊಳಕಟ್ಟೆ. ನಾಳೆ ಸಾಯಂಕಾಲ 5 ಗಂಟೆಗೆ ಕಾನೂನು ಸಲಹೆ ಈ ಕಾರ್ಯಕ್ರಮದ 35ನೇ ಸಂಚಿಕೆ ಮೂಡಿಬರಲಿದೆ. ನಾಳೆಯ ಕಾರ್ಯಕ್ರಮದಲ್ಲಿ ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್, ಕೌಟುಂಬಿಕ ಹಿಂಸೆ ತಡೆ ಕಾಯಿದೆ ಈ ಕಾರ್ಯಕ್ರಮದ 2 ಮೂಡಿಬರಲಿದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ

ಆಕಾಶವಾಣಿ ಮಂಗಳೂರು. ಸಮಯ 10:30 ಆಗಲಿದೆ. ಇನ್ನು ಮುಂದೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: and national security. And with that, we end this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 11:10. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಮುಂಜಾನೆ 5:55 ಆರಂಭ. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಶಾಂತಿ ಶೆಟ್ಟಿ ಇರುವೈಲು ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.